ಶುಭೋದಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ 20ನೆಯ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 10ನೆಯ ತಾರೀಕು ಬುಧವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:34. ಆತ್ಮೀಯ ಕೇಳುಗರಿಗೆಲ್ಲ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮನ್ರೇಗಾ ಯೋಜನೆಯಿಂದ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಗೆ ಸುಗಮವಾಗಿ ಬದಲಾಗುವುದನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 95,692 ಕೋಟಿ ರೂಪಾಯಿಗಳ ಮಧ್ಯಂತರ ಬಜೆಟ್ ಹಂಚಿಕೆಯನ್ನು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಈ ಕಾಯ್ದೆಯು ಮುಂದಿನ ತಿಂಗಳ 1ರಂದು ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಸರಕು ಮತ್ತು ಸೇವೆ ಸೇರಿ ಭಾರತದ ವಿದೇಶಿ ರಫ್ತು ಮೌಲ್ಯ ಅಂದಾಜು ಒಟ್ಟು 900 ಶತಕೋಟಿ ಡಾಲರ್ಗೆ ಏರಿಕೆಯಾಗಿದ್ದು, ಐಟಿಬಿಟಿ ಸಂಬಂಧಿತ ಸೇವೆಗಳು 70%+ ಪಾಲು ಹೊಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಂಯಮವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನಲ್ಲಿ ರೈಸ್ ಕಾನ್ಕ್ಲೇವ್ 2026 ಸಮ್ಮೇಳನ ಆಯೋಜಿಸಲಾಗಿದೆ. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ಜಿಲ್ಲೆಯ ರೈತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು, ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಪ್ರೀತಿಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 6:03 ಇನ್ನೀಗ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ 8:00 ಭಾವಗೀತೆಗಳನ್ನು ಕೇಳಲಿದ್ದೀರಿ. ಎಂಟು ಗಂಟೆ 30 ನಿಮಿಷಕ್ಕೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಇಂದು ಬೆಳಿಗ್ಗೆ 9:00 ದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಹನ್ನೊಂದು ಮೂವತ್ತಕ್ಕೆ ಕೇಳಿ ಕಲಾಭಾರತಿ, 12:05 ಕರೆಗೊಂದು ಹಾಡು. ಇಂದು ಮಧ್ಯಾಹ್ನ 1:20 ಕೇಳಿ ಪದಬಂಧ. 2:15 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮ. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ ಈ ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್, 5:40 ಕೇಳಿ ಕಾನೂನು

ವಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ, ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ. ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಮಧುರ ಆಲಾಪ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಹತ್ತು ಗಂಟೆ ಎರಡು ನಿಮಿಷಕ್ಕೆ ಕೇಳಿ ಪ್ರೇಮ ನಿನಾದ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಆರಂಭದಲ್ಲಿ ಕೇಳಿ ಗುರು ಜಗನ್ನಾಥ ವಿಠಲದಾಸರ ರಚನೆ, ಆರ್ ಚಂದ್ರಿಕಾ ಅವರ ಧ್ವನಿಯಲ್ಲಿ.

ಮಾಡಿರೋದು 102.9 ಎಫ್ಎಂ ಕೇಳ್ತಾ ಇರುವ ಕಾರ್ಯಕ್ರಮ ನಾದೋಪಾಸನೆ. ಇನ್ನೀಗ ಕೇಳಿ ಆರ್ ಎನ್ ಜೈಗೋಪಾಲ್ ಅವರ ರಚನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ನಾದೋಪಾಸನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕೆಳಗರೆ ಸಮಯ ಆಗಿದೆ 6:33. ಇನ್ನೀಗ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳನ್ನು ಕೇಳೋಣ.

ನಾವು ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಥವಾ ತುಂಬಾ ಪ್ರಶಾಂತವಾದ ಸ್ಥಳಕ್ಕೆ ಹೋದಾಗ ಒಂದಷ್ಟು ಹೊತ್ತು ಸುಮ್ಮನೆ ಕುಳಿತುಕೊಳ್ಳೋಣ ಮಾತಾಡದೆ ಅಂತ ಅನಿಸುತ್ತೆ. ಅದಕ್ಕೆ ಧ್ಯಾನಸ್ಥ ಸ್ಥಿತಿ ಅಂತಾರೆ. ಧ್ಯಾನಸ್ಥ ಸ್ಥಿತಿ ಅಂದರೆ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯನ್ನು ಒಳಗೊಂಡು ಶಾಂತವಾಗಿ ಮತ್ತು ಜಾಗೃತವಾಗಿ ಇರುವ ಸ್ಥಿತಿ. ಈ ಸ್ಥಿತಿಯಲ್ಲಿ ವ್ಯಕ್ತಿಯ ಗಮನ ಹೊರಗಿನ ಚಂಚಲತೆ ಅಂತ ಏನು ಹೇಳ್ತೀವಿ ಅದರಿಂದ ದೂರವಾಗಿ ಇರುತ್ತೆ. ಮಂತ್ರ, ಉಸಿರಾಟ ಅಥವಾ ಆತ್ಮಚಿಂತನೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಈ ಧ್ಯಾನಸ್ಥ ಸ್ಥಿತಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಾದೋಪಾಸನೆಯಲ್ಲಿ.

ಧ್ಯಾನಸ್ಥ ಸ್ಥಿತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಧ್ಯಾನಸ್ಥ ಸ್ಥಿತಿ ಅಂದ್ರೆ ಮನಸ್ಸು ಸಂಪೂರ್ಣವಾಗಿ ಒಂದು ವಿಷಯದ ಕುರಿತಾಗಿ ಏಕಾಗ್ರತೆಯನ್ನ ಒಳಗೊಂಡು ಶಾಂತವಾಗಿ ಕೂತ್ಕೊಳ್ಳೋದು ಅಂತ ಹೇಳಿ. ಈ ಧ್ಯಾನಸ್ಥ ಸ್ಥಿತಿಯ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ಮನಸ್ಸಿನ ಶಾಂತಿ ಮತ್ತೆ ನೆಮ್ಮದಿ ಹೆಚ್ಚಾಗತ್ತೆ, ಏಕಾಗ್ರತೆ ಹೆಚ್ಚಾಗತ್ತೆ, ಒತ್ತಡ ಮತ್ತೆ ಆತಂಕಗಳು ಕಡಿಮೆ ಆಗತ್ತೆ, ಆತ್ಮ ಜಾಗೃತಿ ವೃದ್ಧಿಯಾಗತ್ತೆ, ಭಾವನೆಗಳ ಮೇಲೆ ನಿಯಂತ್ರಣವನ್ನು ಸಹ ಸಾಧಿಸಬಹುದು. ಧ್ಯಾನಸ್ಥ ಸ್ಥಿತಿಯ ಮತ್ತಷ್ಟು ಪ್ರಯೋಜನಗಳು ಇವೆ, ಈ ಹಾಡಿನ ನಂತರ ತಿಳಿಯೋಣ.

ನಾದೋಪಾಸನೆಯಲ್ಲಿ ಧ್ಯಾನಸ್ಥ ಸ್ಥಿತಿಯ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಧ್ಯಾನಸ್ಥ ಸ್ಥಿತಿಯಿಂದ ಮಾನಸಿಕ ಆರೋಗ್ಯ ಸುಧಾರಣೆ ಆಗತ್ತಂತೆ, ಸ್ಮರಣ ಶಕ್ತಿ ಮತ್ತು ಗಮನ ಶಕ್ತಿ ವೃದ್ಧಿ ಆಗತ್ತೆ, ರಕ್ತದೊತ್ತಡ ಮತ್ತು ಒತ್ತಡದ ಮಟ್ಟ ಏನಿದೆ ಅದು ಕಡಿಮೆ ಆಗತ್ತೆ, ದೈಹಿಕ ಮತ್ತು ಮಾನಸಿಕ ಸಮತೋಲನದ ಸಾಧನೆ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅಥವಾ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ನಾವಿದ್ದೀವಿ ಎಂದಾಗ ಒಂದಷ್ಟು ಹೊತ್ತು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು ಮುಖ್ಯ. ಧ್ಯಾನಸ್ಥ ಸ್ಥಿತಿ ಅಂದರೆ ಮತ್ತೇನು ಅಲ್ಲ, ಏನು ಮಾತಾಡದೆ ಮೌನವಾಗಿ ಒಂದು ವಿಷಯದ ಬಗ್ಗೆ ಕೇಂದ್ರೀಕೃತವಾಗಿ ಒಂದಷ್ಟು ಹೊತ್ತು ಕೂತ್ಕೊಳ್ಳೋದನ್ನು ಧ್ಯಾನಸ್ಥ ಸ್ಥಿತಿ ಅಂತಾರೆ.

ಇದಾಗಿತ್ತು ನಾದೋಪಾಸನೆ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳ್ತಾ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು ಕೇಳಿದ್ರೆ.

ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯಲು ಫೈರ್ ಆಡಿಟ್ ನಡೆಸುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದೇ 13ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಹಮ್ಮಿಕೊಂಡಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಯೋಗಾ ದಿನಾಚರಣೆಯ ಅಂಗವಾಗಿ ಆಯುಷ್ ಸಚಿವಾಲಯ ಇದೇ 14ರಂದು ಗಿನ್ನೆಸ್ ವಿಶ್ವ ದಾಖಲೆಯ ಅತಿದೊಡ್ಡ ಆನ್ಲೈನ್ ಯೋಗ ಅಧಿವೇಶನವನ್ನು ಆಯೋಜಿಸುತ್ತಿದ್ದು, ಈ ಸಾಮೂಹಿಕ ಆಚರಣೆಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಕೋರಿದ್ದಾರೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೇಂದ್ರ ವಿದೇಶ

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
4: ನಿಂತ್ಕೋ ಬಿದ್ದು.
5: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
3: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
5: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:05 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ ಜಿಯಾ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಗಳು ಎ ಖಾತಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿರಾಮ್ಜಿ ಕಾಯ್ದೆ ಜುಲೈ 1 ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಬಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29 ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು, ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು.
ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಈ ವರ್ಷ June 17 ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂತ ಕಡ್ಡಾಯವಾಗಿ FIDಗಳನ್ನು ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
3: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ 1/2 ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ 1/2 ಎಕರೆ ಜಮೀನಿನಲ್ಲಿ ಅನ್ನತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿ ಕೊಟ್ರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗೆ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಮಿನೇಷನ್ ಆಗಿ ಕರೆಕ್ಟಾಗಿ ಹೂವು ಸೆಟ್ರೇಟ್ ಆಗಿ ಕುತ್ಕೊಂತು ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ, ಹೊಸಕೋಟೆ, ಆಂಧ್ರ ಪ್ರದೇಶದಿಂದ, ಈಶಾಪಂಡೇಶ್ವರ್ಗೆ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡಿಕೊಂಡು KG ₹200 ನನಗೆ ಕೊಟ್ಟು ತಗೊಂಡೋಗೋರು. 1-10 ಕಾಯಿ ಇಲ್ಲೇನೆ ರೈತರೇ ಬಂದಂತ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
3: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆ

0: ಬುಕ್ಕಿಂಗ್ಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 7:15. ಇನ್ನೀಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ರತ್ನ ಭಂಡಾರ ಕೇಳಿ, ಆನಂತರ ಭಾವಗೀತೆಗಳು ನಿಮಗಾಗಿ.
2: ಆಕಾಶವಾಣಿ
3: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಹಿಂದೂಸ್ತಾನಿ ಗಾಯಕ ಫಕೀರಪ್ಪ, ಕಿರಣ ಗರಾಣಗಳ ಅನನ್ಯ ಧ್ವನಿ. ಸಂಗೀತದ ಅಭ್ಯಾಸ ಹೇಗಿರಬೇಕು, ಹಾಡುವ ಕ್ರಮ ಏನು ಅವಲೋಕಿಸಿದರು ಗಾಯಕ ಫಕೀರಪ್ಪ.
5: ಗಾಯಕಿ ಅನ್ನತಂದ್ರೆ ನಮ್ಮ ತಮ್ಮು ಬಮ್ ತಮ್ಮು ಇಂಥದ್ದು ವಿಶೇಷ ಇರುವುದಿಲ್ಲ. ಅದರೊಳಗೇನು ಸ್ವರದ್ದೇನಿರ್ತದೆ, ಸ್ವರದ ಕೆಲಸ ಏನು ಮುಖ್ಯ, ಅದರೊಳಗಿನ ಸ್ವರದ ಮ್ಯಾಗೆ ಎಲ್ಲರೂ ನಿಂತು ಹಿಂಗೇನು ಸ್ವಲ್ಪ ಅಲ್ಲೇ ಸ್ವರದ ಮ್ಯಾಗೆ ನಿಂತು ನೋಡುವುದು ಏನು ಕೆಲಸ ಇರ್ತದೆ, ಅದು ವೈಶಿಷ್ಟ್ಯ. ಸರ್ವಸಾಧಾರಣ ಅವರವರ ಮನೋಧರ್ಮದ ಮ್ಯಾಗಿಂದ ಅವರವರ ಮನೆತನದ ಏನು ಪದ್ಧತಿ ಇರ್ತದೆ, ಕೆಲವು ಕೆಲವರು ಅವಾಗಿನ ಮ್ಯಾಗ ಒಂದು ನಮ್ಮ ತಮ್ಮ ವಿಶೇಷ ಒಂದು ಘರಾಣೆಯನ್ನು ಮಾಡ್ಕೊಂಡ್ಬಿಟ್ಟಾರೆ. ನಮ್ಮ ತಮ್ಮನು ಬೇಕು. ಮತ್ತು ಗಾಯಕಿ ಅನ್ನತಂದ್ರೆ 32 ಅಂಗ ಅದಾವ ಗಾಯಕಿಯೊಳಗೆ, ಎಲ್ಲ ಅಂಗನೂ ಬೇಕಾಗ್ತಾವೆ. ಆದರೆ ಯಾವ ಅಂಗದೊಳಗೆ ಏನು ಆನಂದ ಹುಟ್ಟುತ್ತದೆ ಅದು ವಿಶೇಷ ಹೆಚ್ಚಿಗೆ ಇರಬೇಕು. ಅನ್ನ ಊಟ ಮಾಡಿ ನೆಂಜ್ಕೊಳ್ಳಿಕ್ಕೆ ಚಟ್ನಿ ಅಂತ ಹೆಂಗಿರ್ತದೆ ನೋಡ್ರಿ, ನಾನು ಹಪ್ಪಳ ಸೆಂಡಿಗೆ ಚಟ್ನಿ ಹಂಗೆ ಎಲ್ಲಾನು ಅಂಗ ಬೇಕಾದಕ್ಕೆ ಅಂದಾಗ ಒಂದು ಅನ್ನದ ರುಚಿ ಹತ್ತದ. ಹಂಗೆ ವಿಳಂಬದ ವಿಸ್ತಾರ ಏನು ಇರ್ತದೆ ಅದು ಸ್ವಲ್ಪ ಅವಾಜಿವಾಜ ಚಲೋ ಇದ್ದು ವಿಶೇಷ ಅದು ದಮ್ದಾರ್ಪಣಾದಿಂದ. ಈಗ ನನಗೆ ಮುದುಕಾಗಿನಿ, ವಯಸ್ಸು ಇದು ಆಗಿದೆ, ಹೀಗಾಗಿ ಸ್ವರ ನಿಲ್ಲುವುದಿಲ್ಲ ಅಂತ ಏನಾರು ಸ್ವಲ್ಪ ಹಾಗು ಹಾ ಹೂ ಮಾಡಿ ನಕರ ಮಾಡಿ ಇದನ್ನು ಮಾಡ್ತೀನಿ. ಸ್ವರದ ಮ್ಯಾಗೆ ನಿಂತು ಇನ್ನೊಂದು ಅರ್ಧ ತಾಸು ಒಂದು ತಾಸು ಹೋಗಲಿ, ಆಮೇಲೆ ಸ್ವರದ ಮ್ಯಾಗೆ ನಿಂತು ಏನು ಕೆಲಸ ಮಾಡುವುದು ಇರ್ತದೆ ಅಲ್ಲೇ ಇರ್ತದೆ ಏನಿರುವುದು ಆನಂದ. ನೋಮ್ ತೋಮ್ ಏನು ತೋಮ್ ಇಂಥದ್ದು ಏನು ಈ ಭಾನಗಳಿಗೆ ಹೋಗುದಿಲ್ಲ ನಾವು, ಯಾಕಂದ್ರೆ ಅದರ ಕಡೆ ಲಕ್ಷ ಹೋತು ಅನ್ನೋದಂದ್ರೆ ನೋಮ್ ತೋಮ್ ಮಾಡುವುದು ಮನಸ್ಸಾಗುವುದಿಲ್ಲ. ದ್ರುಪದಿ ಘರಾಣೆ ಅಂತ ಕೆಲವರು ಇರ್ತಾರೆ, ಅವರು ಠೋಕ್ ಠೋಕ್ ಹಾಡೋರು, ತಾಳದ ಕಡೆ ಲಕ್ಷ ವಿಶೇಷ. ಇದು ತಾಳ ಇಲ್ಲ ಅಂತಿಲ್ಲ, ತಾಳ ಅದೇ, ಆದರೆ ಎಷ್ಟು ಅಷ್ಟು ಜರೂರ್ ಇದ್ದಷ್ಟು
6: ಆ ಕಡೆಗೆ ಲಕ್ಷ ಇಲ್ಲ,
5: ಹೆಚ್ಚು ಲಕ್ಷ ಇಲ್ಲ, ತಾಳ ಇರ್ತದೆ. ಆದರೆ ವಿಶೇಷ ತಾಳದ ನಾವು ಸರ್ಕಸ್ ಮಾಡಲಿಕ್ಕೆ ಇದು ಮಾಡುವುದಿಲ್ಲ, ಪ್ರಯತ್ನ ಮಾಡುವುದಿಲ್ಲ. ಆದರೆ ಸ್ವರದ ಕೆಲಸ ಇದು, ಈ ಕಿರಾಣ ಘರಾಣೆ ಬಹಳ ಕಠಿಣ, ಸ್ವರದ ಕಡೆ ಲಕ್ಷ ಹೋಗುವುದಿಲ್ಲ. ಮನುಷ್ಯನು ಗಾಯಕಿ ಹೆಂಗೆ ತಮ್ಮ ಅವಾಜು ಮತ್ತು ತಮ್ಮ ಮನೋಧರ್ಮ ಇದ್ರ ಮ್ಯಾಗಿಂದ ಗಾಯಕಿ ಬನಿಸ್ತದೆ. ಅವಾಜ ಈಗ ನಾನು ಹೇಳ್ರಿ, ನನ್ನ ಮನೋಧರ್ಮ ಎಲ್ಲ ಗವಹಾರಿ ಗಾಯಕಿ ಸೂರ್ನೊಳಗೆ ಆನಂದ ಪಡಬೇಕು ಅಂತ ಮನಸ್ಸೆಲ್ಲ ಆನಂದ ಅನಿಸ್ತದೆ. ಆ ಸ್ವರ ನಿಲ್ಲಿಲ್ಲ, ಹಾ ಹಾ ಹಾ ಮಾಡಾಕತ್ತು ಅಂತಂದ್ರೆ ಮನಸ್ಸು ಬೇಜಾರಾಗ್ತದೆ. ಮತ್ತು ಬೇರೆ ಮನೆ ಏನಾರು ಏನಾರು ಮಾಡಿ ಮಜಾ ಮಾಡ್ಕೊಂಡು ಹೋಗುದು ಗಾಯಕಿ, ಆದರೆ ಆ ಗಾಯಕಿ ಬೇರೆ. ಸ್ವಲ್ಪ ಹೊತ್ತು ಹೋತಂದ್ರೆ ಆಮ್ಯಾಗ ಹಿಂದೆಗಡೆ ಸೂರ್ಗೆ ನಿಂತು ಮ್ಯಾಗೆ ಏನು ಸ್ವರದ ಆನಂದ ತಗೊಂಡು ಸಡಜಿಂದ ಗಂಧಾರ ತನಕ ಮಧ್ಯಮ ತನಕ ಹೋಗ್ಬೇಕಾದ್ರೆ ಒಂದು ಅರ್ಧ ತಾಸರ ಹೋಗ್ತದೆ. ಅಲ್ಲಿ ನಾನಾ ಥರದ ಕೆಲಸ ಮಾಡಿ ನಾನಾ ಥರದ ಅದರೊಳಗೆ ರಂಜನ ಮಾಡಲಿಕ್ಕೆ ಬೇಕಾದಷ್ಟು ಬುದ್ಧಿ ಹೋಗ್ತಿರ್ತದೆ. ಹಂಗೆ ಉಳ್ಕಿ ಘರಾಣದವ್ರಿಗೆ ಇದು ಇರುವುದಿಲ್ಲ, ಏಕ್ದಮ್ ತೊಗೊಂಡು ಕೂಡಲೇ ಮ್ಯಾಗ ತೆಳಗೆ ಇದು ಮಾಡಿ ನಾಲ್ಕು ತಾನು ಉಳ್ಚಾಡ್ತಾರೆ, ಹಳಸಾಡ್ತಾರೆ, ಕಟ್ಕ ತಗೋತಾರೆ, ಮುರ್ಚಿ ತಗೋತಾರೆ. ಕೆಲವು ನೋಮ್ ತೋಮ್ ಘರಾಣಿದವ್ರದ್ದು ಅದು ಸ್ವಲ್ಪ ವಿಶೇಷ, ಅವ್ರದ್ದು ಅದೇ ಮಾಡ್ತಿರ್ತಾರೆ, ಅದ್ರಾಗ ಒಂದು ಸ್ವಲ್ಪ ವಿಶೇಷ ಮಾಡ್ತಾರೆ ಅಷ್ಟೇ. ನಾವು ಅದೇ ಆ ಇದನ್ನು ಮಾಡುವುದಿಲ್ಲ, ಯಾಕಂದರೆ ಇದರೊಳಗೆ ತಲೆ ಹಾಕಿರ್ತದೆ ನೋಡ್ರಿ, ಯಾವ್ದಾರು ಒಂದು ಇದು ಆಗ್ತದೆ. ಜಾಸ್ತಿ ವಿಳಂಬಿತ ವಿಳಂಬದ ಕೆಲಸದೊಳಗೆ ನಾವು ತಲೆ ಹಾಕಿದ್ವಿ ಅಂತಂದರೆ ಅದರ ಕಡೆ ಲಕ್ಷ ಹೋಗುವುದಿಲ್ಲ. ಚೀಸುದ ಒಂದೊಂದು ವೇಳೆ ಪೂರ ಚೀಸುದ ಅಂತಿರುವುದಿಲ್ಲ ನಮ್ಮಲ್ಲಿ, ಯಾಕೆ ಅನ್ನಬಾರ್ದು ಅಂತ ಹಿಂಗಲ್ಲ, ಅದು ನೆನಪಾಗುವುದೇ ಇಲ್ಲ. ಸ್ವರದ ಕಡೆ ಲಕ್ಷ ಹೋತು, ಸ್ವರದ ಸ್ವರೀಕರಣ ಮಾಡುವುದು, ಅದರೊಳಗೆ ವೈಶಿಷ್ಟ್ಯತೆ ತೆಗೆದು ರಚನೆ ಮಾಡೋದು, ಇಂಥದ್ದು ಮನಸ್ಸಿಂದ ಇದು ಪ್ರೇರಣೆ ಹೊಂಟಿತು.

0: ಅಂತಂದ್ರೆ ಅದರ ಕಡೆ ಲಕ್ಷಣ ಹೋಗ್ಬಿಡ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಫಕೀರಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: 102.9 ಎಫ್ಎಂ ಟ್ಯೂನ್ ಮಾಡಿದಿರಾ. ಇನ್ನೀಗ ಭಾವಗೀತೆಗಳನ್ನ ಕೇಳೋಣ. ದರಾ ಬೇಂದ್ರೆ ಅವರ ರಚನೆಯಲ್ಲಿ ಹಾಡಿದ್ದಾರೆ ಭಾರತಿ ಶ್ರೀಪತಿ ಭಟ್ ಅವರು. ಕೊಡುವುದೇನು ಕೊಂಬುದೇನು ಪ್ರೀತಿ ಸ್ನೇಹ ಮಾತ್ರವೋ.

ದೀಪ್ತಿ ಪ್ರಸನ್ನ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ಇನ್ನೀಗ ವರ್ಷಾ ಬಿ ಸುರೇಶ್ ಅವರು ಹಾಡಿರುವ ಭಾವಗೀತೆ ಪ್ರೊಫೆಸರ್ ಎಸ್ ಪಿ ಪರಮೇಶ್ವರ ಭಟ್ಟ ಅವರ ರಚನೆ.

0: ಕೇಳಿ
1: ಭಾವಗೀತೆಗಳನ್ನ ಕೇಳಿದ್ರಿ. ಸಮಯ 7:35 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047ರ ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026ರಂದು ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟ್ರವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ಧತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ಧತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು ಎನ್ಎಚ್ಎಐ ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್, ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೆಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮುಂಬರುವ ಟಿ20 ಅಂತಾರಾಷ್ಟ್ರೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ಲಿ ಮತ್ತು ಸ್ಟ್ಯಾನ್ಲಿಕ್ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವ ಮತ್ತು ಒಇಎ ಹೆರ್ನ್ ವಿರುದ್ಧ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ ಭಾವಗೀತೆಗಳ ಜೊತೆಗೆ. ಇನ್ನೀಗ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ಎಂ ಗೋಪಾಲಕೃಷ್ಣ ಅಡಿಗರ ರಚನೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನ ಕೇಳಿದ್ರಿ. ಕೆಳಗುರಿ, ಇವತ್ತು ವಿಶ್ವ ನೇತ್ರದಾನ ದಿನ. ಜೂನ್ 10ನೇ ತಾರೀಕನ್ನ ವಿಶ್ವ ನೇತ್ರದಾನ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಈ ಆಚರಣೆಯ ಕುರಿತಾದ ಮಾಹಿತಿಯನ್ನ ಇಂದು ಬೆಳಿಗ್ಗೆ 9 ಗಂಟೆಗೆ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೇಳೋಣ.

0: ದೀಪ ಮಹದೇವ ಗುಮಟಿಯವರು ಸಹ ಸಂದೇಶ ಕಳಿಸಿದ್ರು. ಇಂಡಿ ತಾಲೂಕಿನ ಹಿಂಗಡಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರ್, ಬಸಯ್ಯಸ್ವಾಮಿ ಇಮಾಮಾಬಾದದಿಂದ ಮೆಸೇಜ್ ಮಾಡಿದ್ರು, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಇನ್ನು ಹೆಬ್ಬಳ್ಳಿ ಗ್ರಾಮದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಶಿವಾನಂದ ಪಾರುತಪ್ಪ ಹೂಗಾರ್ ಅವರು. ಚಾಮರಾಜಪೇಟೆಯಿಂದ ಗಣೇಶನ್ ಅವರು ಸಹ ಸಂದೇಶ ಕಳಿಸಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ಜ್ಯೋತಿ ಮೌನೇಶ ಪತ್ತಾರ ಗದಗ ಜಿಲ್ಲೆಯಿಂದ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಗ್ರಾಮದಿಂದ ಸಂದೇಶ ಕಳಿಸಿರೋದು ರಾಜು ಕುಂಬಾರ, ರುಕ್ಮಿಣಿ ಕುಂಬಾರ ಇವರು. ಹಾಗೆ ಹನುಮಂತಪ್ಪ ಅಕ್ಷಯ್ ಪಾರ್ಕ್ ಗೋಕುಲ್ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದರೆ, ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಕೆಪಿ ಸಂತೋಷ್ ಕುಮಾರ್ ಶಿರಾಕೊಪ್ಪದಿಂದ ಸಂದೇಶ ಕಳಿಸಿದ್ದಾರೆ. ಚಂದುಲಾಲ್ ಕಲಬುರ್ಗಿಯಿಂದ, ಮಧುಜೆ ಚಿತ್ರದುರ್ಗದಿಂದ, ಬೆಳಗಿನ ಶುಭೋದಯಗಳು ಅಂತ ಹೇಳಿ ಮೈತ್ರಿ ಅರುಣ ಜೆಸಿನಗರ್ ಪೋಸ್ಟ್ ಆಫೀಸ್ ರೋಡಿಂದ, ಗೋಕಾಕ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅನಂತರಾಜ ಅರಸು ಅವರು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಬೀದರ್ ಗಣೇಶ ನಗರದಿಂದ ಮಹೇಶ್, ರಶ್ಮಿ, ಶಾಂಭವಿ ಇವರೆಲ್ಲರೂ ಸಂದೇಶ ಕಳಿಸಿದರು. ಕೌಶಲ್ಯ ಬನಶಂಕರಿಯಿಂದ ಶುಭೋದಯ ಅಂತಿದ್ದಾರೆ. ಹಾಗೆ ಹೊನ್ನೂರ್ ಅಲಿ ಅವರ ಸಂದೇಶ ಸಹ ನಮ್ಮನ್ನು ಬಂದು ತಲುಪಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಕಿವಿಯಾಗಿರುವ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಕೆಳಗುರಿ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕ ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು ಆರೋಗ್ಯ ಸೌಧದ ಸಭಾಂಗಣದಲ್ಲಿ ಇಂದು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡ ಅವರು ಬೆಂಗಳೂರಿನ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.

ಸಿಎಸ್ಐಆರ್ ಎನ್ಎಎಲ್, ಸಿಎಸ್ಐಆರ್ 4PI ಹಾಗೂ ಸಿಎಸ್ಐಆರ್ CFTRI ಸಂಸ್ಥೆಗಳು ಸಂಯುಕ್ತವಾಗಿ ಆಯೋಜಿಸಿರುವ ರೈಸ್ ಕಾನ್ಕ್ಲೇವ್ 2026 ಪೂರ್ವಭಾವಿ ಮಾಧ್ಯಮ ಸಂವಾದ ಮತ್ತು ಮಾಹಿತಿ ಕಾರ್ಯಕ್ರಮವು ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಆವರಣದಲ್ಲಿ ನಡೆಯಲಿದೆ. ಸುಸ್ಥಿರ ಅಭಿವೃದ್ಧಿಗಾಗಿ ಕೃತಕ ಬುದ್ಧಿಮತ್ತೆ ಕುರಿತು ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ INSA ಬ್ರಿಕ್ಸ್ ವಿಜ್ಞಾನ ಅಕಾಡೆಮಿಗಳ ವೇದಿಕೆ 2026 ಮೊದಲ ಸಭೆಯನ್ನು ವರ್ಚುವಲ್ ಮೂಲಕ ನಡೆಸಿದೆ. ಸುಸ್ಥಿರ ಅಭಿವೃದ್ಧಿಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವುದು ಮತ್ತು ಜಾಗತಿಕ ದಕ್ಷಿಣ ಸಹಕಾರವನ್ನು ಬಲಪಡಿಸುವುದು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಸಲಾಗಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮುಂಬರುವ T20 ಅಂತಾರಾಷ್ಟ್ರೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ್ ಕೃಷ್ಣ ಅವರನ್ನು ಸಿರಾಜ್ ಬದಲಿಗೆ ಆಯ್ಕೆ ಮಾಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 FM ಅಲ್ಲಿ. ಇನ್ನೀಗ ಒಂದು ಮುತ್ತಿನ ಕಥೆ ಚಿತ್ರದ ಹಾಡನ್ನ ಕೇಳಿ. ಡಾಕ್ಟರ್ ರಾಜ್ಕುಮಾರ್, ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆಗೆ ವೈದ್ಯನಾಥನ್ ಅವರ ಸಂಗೀತವಿದೆ.

0: ಧ್ರುವತಾರೆ ಚಿತ್ರದ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜೈರಾಮ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಕೇಳಿದ್ರಿ. 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈಗ ಸಮಯ 8:15 ಇದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸಾಯಿರಾ ಮುಜ್ತಬಾ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಬಿಕಮ್ಸ್ ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ವರ್ಲ್ಡ್ ಲೀಡರ್ಸ್ ಹೇಲ್ ಪ್ರೈಮ್ ಮಿನಿಸ್ಟರ್ ಮೋದಿಸ್ ಟ್ರಾನ್ಸ್ಫಾರ್ಮೇಟಿವ್ ಗವರ್ನೆನ್ಸ್ ಅಂಡ್ ಅಡ್ವೊಕೇಸಿ ಫಾರ್ ಗ್ಲೋಬಲ್ ಸೌತ್. NDA to meet in New Delhi today to celebrate PM Modi's achievements and completion of 12 years of government. Center unveils 1.25 lakh crore rupees rural development push. New framework under Viksit Bharat Jiramji to roll out from 1st July. US military launches strikes against Iran in response to downing of Army Apache helicopter off Oman coast. And in cricket, Ruthuraj Gaikwad's century helps India A beat Sri Lanka A by 8 runs in tri-series opener in Dambulla.

0: ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಟ್ಯೂನ್ ಮಾಡಿರೋದು 102.9 FM. ಇದು ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶೇಷತೆಗಳ ಬಗ್ಗೆ ಮಾತಾಡೋಣ, ಹಾಗೆ ಹಾಡುಗಳನ್ನ ಸಹ ಕೇಳೋಣ. ಮೊದಲ ಹಾಡು ಪ್ರಸಾರ ಆಗ್ತಾ ಇದೆ ಚಕ್ರವರ್ತಿ ಚಿತ್ರದಿಂದ. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ, ಏನೇನೋ ಮಾತಾಡಿದೆಯಂತೆ. ಏನ್ ಮಾತಾಡಿದೆ ಕೇಳೋಣ ಬನ್ನಿ ಈ ಹಾಡಲ್ಲಿ.

ಒಂದು ಮಳೆ ಮೋಡ ಮತ್ತೆ ಒಂದು ಮಳೆ ಬಿಲ್ಲು ಮಾತನಾಡುವ ಸಮಯ ಇದು. ಯಾಕಂದ್ರೆ ಮಳೆಗಾಲ ಶುರುವಾಗಿದೆ. ಕೇಳುಗರೆ, ಇವತ್ತು ಜೂನ್ 10ನೇ ತಾರೀಕು. ದೇವನೂರು ಮಹಾದೇವ ಅವರು ಕನ್ನಡದ ಪ್ರಮುಖ ಸಾಹಿತಿ, ಚಿಂತಕ, ಸಾಮಾಜಿಕ ಹೋರಾಟಗಾರರಲ್ಲಿ ಒಬ್ರು. ಇವರು ಇವತ್ತು ಜನಿಸಿದ ದಿನ. ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಸಮಾಜದಲ್ಲಿನ ಅಸಮಾನತೆ, ಜಾತಿ ವ್ಯವಸ್ಥೆ, ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದವರು. ಇವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ದೇವನೂರು ಗ್ರಾಮದಲ್ಲಿ. ದೇವನೂರು ಮಹಾದೇವ ಅವರು. ಇವರ ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ಒಡಲಾಳ, ಕುಸುಮಬಾಲೆ, ಮರಿಕೊಂದವರು ಅಂತ ಹೇಳಿ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಲಭಿಸಿದೆ. ಕೇಳುಗರೆ, ದೇವನೂರು ಮಹಾದೇವ ಅವರು ಕನ್ನಡ ಸಾಹಿತ್ಯಕ್ಕೆ ಹೊಸ ಚಿಂತನೆಯ ದಿಕ್ಕನ್ನು ನೀಡಿದಂತಹ ಲೇಖಕರಾಗಿದ್ದಾರೆ. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸೋಣ.

ಕನ್ನಡದ ಪ್ರಸಿದ್ಧ ನಾಟಕಕಾರ, ನಟ, ನಿರ್ದೇಶಕ ಹಾಗೆ ಚಿಂತಕರೂ ಆಗಿದ್ದಂತಹ ಗಿರೀಶ್ ಕಾರ್ನಾಡ್ ಅವರು ಅಗಲಿದ ದಿನ ಇವತ್ತು ಜೂನ್ 10 ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಭಾರತೀಯ ರಂಗಭೂಮಿಗೆ ಅವರು ನೀಡಿರುವಂತಹ ಕೊಡುಗೆ ಇದೆಯಲ್ಲ ಅದು ಅಪಾರ. ಪ್ರಮುಖ ನಾಟಕಗಳನ್ನು ನೋಡೋದಾದರೆ ಯಯಾತಿ, ತುಗಲಕ್, ಹಯವದನ, ನಾಗಮಂಡಲ, ತಲೆದಂಡ ಈ ಎಲ್ಲ ನಾಟಕಗಳನ್ನು ರಚಿಸಿದ್ದಾರೆ. ಇನ್ನು ಗಿರೀಶ್ ಕಾರ್ನಾಡ್ ಅವರು ಕನ್ನಡ ಮತ್ತು ಚಲನಚಿತ್ರ ರಂಗದಲ್ಲಿಯೂ ನಟ, ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಸಾಹಿತ್ಯ, ರಂಗಭೂಮಿ, ಸಿನಿಮಾ ರಂಗದ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ವಿಶ್ವದ ಮಟ್ಟಿಗೆ ಪರಿಚಯಿಸಿದವರು ಗಿರೀಶ್ ಕಾರ್ನಾಡ್ ಅವರು.

ಇವತ್ತು ಜೂನ್ 10ನೇ ತಾರೀಕು. ಪ್ರತಿ ವರ್ಷ ಜೂನ್ 10ರಂದು ವಿಶ್ವದಾದ್ಯಂತ ವರ್ಲ್ಡ್ ಆರ್ಟ್ ನೂವೋ ಡೇ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಏನಿದು ನೂವೋ ಡೇ ಅಂದರೆ, ಇದು ಫ್ರೆಂಚ್ ಭಾಷೆಯ ಪದ, ಹೊಸ ಕಲೆ ಅನ್ನೋ ಅರ್ಥ ಬರುತ್ತೆ. ಈ 19th and 20th ಶತಮಾನದ ಆರಂಭದಲ್ಲಿ ಈ ಒಂದು ಆರ್ಟ್, ನೂವೋ ಆರ್ಟ್ ಅನ್ನೋದು ಜನಪ್ರಿಯ ಆಗಿತ್ತು. ಕಲಾ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು ಸ್ಮರಿಸೋದಕ್ಕೆ ಅಂಥೇಳಿ ಈ ದಿನದ ಆಚರಣೆ ಇದೆ. ಈ ಆಚರಣೆಯ ಉದ್ದೇಶ ಏನು ಅಂತ ನೋಡೋದಾದರೆ, ವಿಶಿಷ್ಟ ಕಲಾ ಪರಂಪರೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು ಮತ್ತು ಅದರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸ್ಕೊಡೋದು. ಆಮೇಲೆ ಈ ಕಲಾ ಪರಂಪರೆಗಳು ನಮ್ಮ ಸಾಂಸ್ಕೃತಿಕ ಇತಿಹಾಸದ ಅಮೂಲ್ಯ ಸಂಪತ್ತುಗಳು ಅಲ್ವಾ? ಇಂದಿನ ಆಧುನಿಕ ಯುಗದಲ್ಲಿ ಹೊಸ ತಂತ್ರಜ್ಞಾನಗಳು ಬೆಳೀತಾ ಇದೆ. ಪಾರಂಪರಿಕ ಕಲೆ ಮತ್ತು ವಾಸ್ತುಶಿಲ್ಪದ ಮೌಲ್ಯವನ್ನು ನಾವು ಮರಿಬಾರ್ದು. ಅವು ನಮ್ಮ ಒಂದು ಸೃಜನಶೀಲತೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇತಿಹಾಸ ಇರ್ಬೋದು, ಇವುಗಳ ಪ್ರತೀಕ ಆಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಈ ದಿನದ ಆಚರಣೆ.

ಕೇಳುಗರೆ, ಒಂದು ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆಯನ್ನ ತಿಳಿದುಕೊಳ್ಬೇಕು ಅಂದ್ರೆ ಕಲೆ, ವಾಸ್ತುಶಿಲ್ಪ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ದೇವಾಲಯಗಳು, ಅರಮನೆಗಳು, ಕೋಟೆಗಳು, ಗುಹೆಗಳು, ಶಿಲ್ಪಗಳು, ಹಾಗೆ ಚಿತ್ರಕಲೆ, ಇವೆಲ್ಲವೂ ಪೂರ್ವಜರ ಸೃಜನಶೀಲತೆ ಮತ್ತೆ ಜೀವನ ಶೈಲಿಯ ಪ್ರತಿಬಿಂಬ. ಅಜಂತಾ, ಎಲ್ಲೋರಾ ಗುಹೆಗಳು, ಹಾಗೆಯೇ ಹಂಪಿಯ ಸ್ಮಾರಕಗಳು, ತಾಜ್ ಮಹಲ್, ಪಟ್ಟದಕಲ್ಲು, ಬೇಲೂರಿನಂತಹ ಐತಿಹಾಸಿಕ ತಾಣಗಳು ಏನಿವೆ, ಇವೆಲ್ಲವೂ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಸಂಪತ್ತು. ಇವುಗಳನ್ನ ಸಂರಕ್ಷಣೆ ಮಾಡುವುದು ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಆಗಿರುತ್ತೆ. ಹಾಗಾದ್ರೆ ನಾವು ಏನ್ ಮಾಡಬಹುದು? ಈ ಸ್ಮಾರಕಗಳ ಬಳಿ ಕಸ ಹಾಕಬಾರ್ದು, ಗೋಡೆಗಳ ಮೇಲೆ ಏನನ್ನೂ ಬರಿಬಾರ್ದು, ಪುರಾತನ ವಸ್ತುಗಳಿಗೆ ಹಾನಿಯನ್ನ ಮಾಡಬಾರ್ದು. ಈ ಎಲ್ಲ ಅರಿವುಗಳನ್ನ ನಾವು ಇಟ್ಕೊಳ್ಬೇಕು. ಆ ಅರಿವುಗಳನ್ನ ಇಟ್ಕೊಂಡು

0: ವಿವಿಧ ಭಾರತಿ ಎಫ್ಎಂ. ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಎಸ್, ಟ್ಯೂನ್ ಮಾಡಿದಿರಾ 102.9 ಎಫ್ಎಂ. ಸಮಯ ಆಗಿದೆ 9:01. ಕೆಳಗರೆ ಇವತ್ತು ಜೂನ್ 10th. ಇವತ್ತಿನ ದಿನದ ವಿಶೇಷತೆ ಬಗ್ಗೆ ನಾವು ಮಾತಾಡೋಣ. ಅಂದ್ರೆ ಈಗ ಕಾರ್ಯಕ್ರಮ ದಿನ ವಿಶೇಷ. ಇವತ್ತಿನ ದಿನ ವಿಶೇಷದಲ್ಲಿ ನಾವು ಮಾತಾಡ್ತಿರೋದು ವಿಶ್ವ ನೇತ್ರದಾನ ದಿನದ ಬಗ್ಗೆ. ಇವತ್ತು ಜೂನ್ 10th ವಿಶ್ವ ನೇತ್ರದಾನ ದಿನ. ಈ ಒಂದು ಆಚರಣೆಯ ಬಗ್ಗೆ ಮಾತಾಡೋಣ. ಈ ಆಚರಣೆಯ ಮಹತ್ವ ಏನು, ಯಾವುದಕ್ಕೆ ಈ ಆಚರಣೆಯನ್ನು ಆಚರಿಸ್ತಾರೆ, ಹೇಗೆ ಮಾಡ್ತಾರೆ, ಎಲ್ಲದರ ಬಗ್ಗೆ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮದಲ್ಲಿ.

ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಸಮಯ ಆಗಿದೆ 9:01. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ.

ವಿಶ್ವ ನೇತ್ರದಾನ ದಿನವನ್ನು ಪ್ರತಿ ವರ್ಷ June 10 ಆಚರಣೆ ಮಾಡಲಾಗುತ್ತೆ. ಈ ದಿನದ ಉದ್ದೇಶ ನೇತ್ರದಾನದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು, ಹಾಗೆ ಹೆಚ್ಚು ಹೆಚ್ಚು ಜನರು ಕಣ್ಣಿನ ದಾನಕ್ಕೆ ಮುಂದಾಗಬೇಕು ಅಂತ ಪ್ರೇರೇಪಣೆಯನ್ನು ನೀಡೋದು.

102.9 ಎಫ್ಎಂ ಟ್ಯೂನ್ ಮಾಡಿದಿರ. ಕಾರ್ಯಕ್ರಮ ಇಂದಿನ ದಿನ ವಿಶೇಷ. ಇವತ್ತು ಜೂನ್ 10 ವಿಶ್ವ ನೇತ್ರದಾನ ದಿನ. ನೇತ್ರದಾನ ಅಂದ್ರೆ ಮರಣದ ನಂತರ ಕಣ್ಣಿನ ಕಾರ್ನಿಯ ಭಾಗವನ್ನ ದಾನ ಮಾಡೋದು ಅಂತ. ಈ ಕಾರ್ನಿಯ ಏನಾಗುತ್ತೆ, ದೃಷ್ಟಿಹೀನರಿಗೆ ಅಳವಡಿಸುವ ಮೂಲಕ ಅವರಿಗೆ ದೃಷ್ಟಿಯನ್ನ ನೀಡಬಹುದು. ಇನ್ನು ಈ ನೇತ್ರದಾನದ ಮಹತ್ವ ಏನಪ್ಪಾ ಅಂದ್ರೆ, ದೃಷ್ಟಿಹೀನರಿಗೆ ಹೊಸ ಬೆಳಕು ನೀಡುತ್ತೆ. ಸಮಾಜದಲ್ಲಿ ಈ ಮಾನವೀಯತೆ ಇರ್ಬೋದು, ಸೇವಾ ಮನೋಭಾವ ಇರ್ಬೋದು, ಇದನ್ನ ನಮ್ಮಲ್ಲಿ ಬೆಳೆಸುತ್ತೆ. ಒಬ್ಬ ದಾನಿ ಇಬ್ಬರಿಗೆ ದೃಷ್ಟಿ ನೀಡುವ ಸಾಧ್ಯತೆ ಇರುತ್ತೆ. ಅಂದ್ರೆ ಮರಣಾನಂತರ ಎರಡೂ ಕಣ್ಣುಗಳನ್ನ ದಾನ ಮಾಡಿದ್ರೆ ಅದು ಇಬ್ಬರಿಗೆ ದೃಷ್ಟಿಯನ್ನ ನೀಡುತ್ತೆ. ಇನ್ನು ಕಣ್ಣಿನ ಕಾಯಿಲೆಯಿಂದ ಬಳಲುವವರಿಗೆ ಹೊಸ ಬದುಕಿನ ಆಶಾಕಿರಣ ಆಗತ್ತೆ ನೇತ್ರದಾನ

ಕೇಳುಗರೆ, ಈ ನೇತ್ರದಾನ ಅನ್ನೋ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಪ್ರಮುಖವಾದ ಅಂಶಗಳು ಏನಪ್ಪ ಅಂದರೆ, ವ್ಯಕ್ತಿಯು ಮರಣ ಆದ ನಂತರ 4 ಅಥವಾ 6 ಗಂಟೆಯ ಒಳಗೆ ಕಣ್ಣುಗಳನ್ನು ಸಂಗ್ರಹಿಸಬೇಕು, ತುಂಬ ನಿಧಾನ ಆಗಬಾರ್ದು. ಆಮೇಲೆ ಯಾವುದೇ ವಯಸ್ಸಿನ ವ್ಯಕ್ತಿ ನೇತ್ರದಾನ ಮಾಡಬಹುದು. ಇನ್ನು ನೇತ್ರದಾನದಿಂದ ಮೃತರ ಮುಖದ ಸೌಂದರ್ಯಕ್ಕೆ ಯಾವುದೇ ಹಾನಿ ಆಗೋದಿಲ್ಲ. ಕುಟುಂಬದ ಸದಸ್ಯರ ಅನುಮತಿ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಈ ನೇತ್ರದಾನದ ಕುರಿತಾಗಿ ಒಂದು ಮಿತ್ಸ್ ಏನಪ್ಪ ಅಂದರೆ, ನಾವೇನಾದರೂ ಮರಣಾನಂತರ ನೇತ್ರದಾನ ಮಾಡಿಬಿಟ್ರೆ ಮುಂದಿನ ಜನ್ಮದಲ್ಲಿ ಕಣ್ಣು ಇಲ್ಲದ ಹಾಗೆ ಹುಟ್ಟಬೇಕಾಗತ್ತೆ ಅನ್ನೋದು. ಇದು ದೊಡ್ಡ ಮೂಢನಂಬಿಕೆ ಮತ್ತು ಮಿತ್ಸ್ ಆಗಿರುತ್ತೆ. ಇದಕ್ಕೂ ಮುಂದಿನ ಜನ್ಮದಲ್ಲಿ ಕಣ್ಣು ಕಳ್ಕೊಳ್ತೀವಿ ಅನ್ನೋದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಧೈರ್ಯವಾಗಿ ನೇತ್ರದಾನ ಮಾಡೋದ್ರ ಬಗ್ಗೆ ಖಂಡಿತ ಮುಂದುವರಿಬಹುದು ಅಂತ ಹೇಳಿ ತಜ್ಞರು ಹೇಳ್ತಾರೆ.

ಇಂದಿನ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ಜೂನ್ 10ನೇ ತಾರೀಕು ವಿಶ್ವ ನೇತ್ರದಾನ ದಿನ. ಕೆಳಗರೆ ಯಾರು ಬೇಕಾದರೂ ನೇತ್ರದಾನ ಮಾಡಬಹುದು. ಕನ್ನಡಕ ಧರಿಸುವವರು, ಮಧುಮೇಹ ಅಥವಾ ರಕ್ತದೊತ್ತಡ ಇರುವವರು ಕೂಡ ನೇತ್ರದಾನ ಮಾಡಬಹುದು ಅಂತ ತಜ್ಞರು ಹೇಳ್ತಾರೆ. ಆದರೆ ಕಣ್ಣಿನ ಸೋಂಕು, ಮಾರಣಾಂತಿಕ ಕಾಯಿಲೆಗಳು ಇದ್ರೆ ಮಾತ್ರ ದಾನಿಯಾಗೋದಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ. ಇನ್ನು ಈ ನೇತ್ರದಾನ ಅನ್ನೋದು ಸಂಶೋಧನೆಗೆ ಸಹಕಾರಿ. ಕಸಿ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೂ ಸಹ ಆ ಕಣ್ಣುಗಳನ್ನು ವೈದ್ಯಕೀಯ ಸಂಶೋಧನೆಗೆ ಮತ್ತು ಶಿಕ್ಷಣಕ್ಕಾಗಿ ಬಳಸ್ಕೊಳ್ಬಹುದು.

ನೇತ್ರದಾನ ಮಹಾದಾನ, ದೃಷ್ಟಿಹೀನರ ಬಾಳಿಗೆ ಹೊಸ ಬೆಳಕು ನೀಡೋಣ ಅನ್ನೋ ಘೋಷಣೆಯೊಂದಿಗೆ ವಿಶ್ವ ನೇತ್ರದಾನ ದಿನದ ಆಚರಣೆ ಆಗ್ತಾ ಇದೆ. ಜೂನ್ 10ನೇ ತಾರೀಕು

ಪ್ರೀತಿಯ ಕೇಳುಗರೆ, ಇಂದು ವಿಶ್ವ ನೇತ್ರದಾನ ದಿನ. ನಮ್ಮ ಮರಣಾನಂತರವೂ ಮತ್ತೊಬ್ಬರ ಜೀವನದಲ್ಲಿ ಬೆಳಕಾಗುವ ಅವಕಾಶ ನೀಡೋದು ನೇತ್ರದಾನ. ನೇತ್ರದಾನದ ಬಗ್ಗೆ ಅರಿವನ್ನ ಬೆಳೆಸ್ಕೊಳ್ಳೋಣ, ಜಾಗೃತಿಯನ್ನ ಮೂಡಿಸೋಣ, ದೃಷ್ಟಿಹೀನರ ಬದುಕಿಗೆ ಆಶಾಕಿರಣ ಆಗೋಣ.

கெடுதுக்கு தங்கத்தான் கெடுதுக்கு தரு கெடுது.

ಕೇಳುಗರೆ, ಇದುವರೆಗೆ ಇಂದಿನ ವಿಶೇಷ ಕಾರ್ಯಕ್ರಮ ಕೇಳಿದ್ರಿ. ಇನ್ನು ಕೊನೆಯ ಹಾಡೊಂದನ್ನ ಕೇಳಿ, ಆನಂತರ 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ.

ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ವಿ ಅಂತ ಯತೀಶ್, ಲಿಖಿತಾ, ಅಜಯ್, ಲೀಲಾ, ಪೂಜಾ ಇವರೆಲ್ಲರೂ ರಾಜಾಜಿನಗರಿಂದ ಸಂದೇಶ ಕಳಿಸಿದರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣ, ನಿಮ್ಮ ಸಂದೇಶ ನಮ್ಮನ್ನ ತಲುಪಿದೆ. ಶಿವಶಂಕರ್ ವೇದಾವತಿ, ತನ್ಮಯ್, ಆನೇಕಲ್, ಶಂಕರ ಮಠದಿಂದ ಸಹ ಸಂದೇಶ ಕಳಿಸಿದ್ರು. ಇನ್ನು ನೇತ್ರದಾನ ದಿನಾಚರಣೆಯ ಶುಭಾಶಯಗಳು ಅಂತ ಅನೇಕರು ಮೆಸೇಜ್ ಮಾಡಿದಿರಿ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು. ಕೇಳುಗ್ರೆ, ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರತಿನಿಧಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಚರ್ಚೆಯನ್ನು ಆಯೋಜಿಸಿತು. ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ BMCRI ವತಿಯಿಂದ 2020 ಸಾಲಿನ ವಿದ್ಯಾರ್ಥಿಗಳ ಸಮನ್ವಯ ಪದವಿ ಪ್ರದಾನ ದಿನ 2026 ಕಾರ್ಯಕ್ರಮವು KR ರಸ್ತೆಯಲ್ಲಿರುವ ಸಂಸ್ಥೆಯ ಆವರಣದಲ್ಲಿ ಜರುಗಲಿದೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ್ ಜಿ ರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಒತ್ತಾಯಿಸಿದ್ದಾರೆ. ಕಾಶ್ಮೀರ ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣವಾದ ಬರಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1/2 ಎಕರೆ ಭೂಮಿಯಲ್ಲಿ ಸೇಬು ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಅಂಸ್ಕರಣನ್ ಪುರುಷರ ಡಬಲ್ಸ್ನ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಆರ್ಡನ್ ಕ್ವಾನ್ಲಿ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13 21-13 ಸೆಟ್ಗಳಿಂದ ಸೋಲಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:02:54 ಆರಂಭಿಸೋಣ ಕಾರ್ಯಕ್ರಮ. ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭದ ಗೀತೆ ವೀರ ಕೇಸರಿ ಚಿತ್ರದ್ದು, ಘಂಟಸಾಲ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ.

ಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನೀಗ ಮಯೂರ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೇಳುಗರೆ. ಯಾವುದೇ ಹಾಡಾಗ್ಲಿ ಹಾಡನ್ನ ಆರಂಭದಿಂದ ಕೇಳಿದ್ರೆ ಓ ಇದು ಇದೇ ಹಾಡು ಅಂತ ನಮ್ಗೆ ಗೊತ್ತಾಗತ್ತೆ, ಆ ಸಿನಿಮಾ ಯಾವುದು ಅಂತ ಗೊತ್ತಾಗತ್ತೆ, ಆ ಹಾಡಲ್ಲಿ ಯಾರೆಲ್ಲ ನಟನೆ ಮಾಡಿದ್ದಾರೆ, ಯಾರು ಹಾಡಿದ್ದಾರೆ ಎಲ್ಲವೂ ಗೊತ್ತಾಗತ್ತೆ. ಆದರೆ ಹಾಡನ್ನ ಮಧ್ಯದ ಭಾಗದಲ್ಲಿ ಕೇಳಿದ್ರೆ ಅಥವಾ BGM ಅಂತ ಏನು ಹೇಳ್ತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ಮಾತ್ರನೇ ಕೇಳಿದ್ರೆ ಇದು ಯಾವ ಹಾಡು ಅನ್ನೋ ಆಲೋಚನೆಗೆ ನಮ್ಮನ್ನು ಹತ್ತಿಸುತ್ತೆ ಅಲ್ವಾ. ಈಗ ಒಂದು ಹಾಡಿನ ಮಧ್ಯದ ಸಾಲು, ಚರಣದ ಸಾಲು ಅಂತಲೇ ಹೇಳ್ಬೋದು, ಒಂದೇ ಒಂದು ಸಾಲನ್ನು ಕೇಳಿ. ಇದು ಯಾವ ಸಿನಿಮಾದ ಹಾಡಿರ್ಬೋದು ಅಥವಾ ಈ ಹಾಡಿನ ಆರಂಭದ ಸಾಲು ಪಲ್ಲವಿ ಯಾವುದು ಅಂತ ಹೇಳಿ ಗುರುತು ಹಿಡಿಯುವ ಪ್ರಯತ್ನ ಮಾಡಿ. ಹಾಡಿನ ಸಾಲನ್ನು ಕೇಳಿಸ್ಕೊಳ್ಳಿ, ಇದು ಒಂದು ಹಾಡಿನ ಮಧ್ಯದ ಸಾಲು.

ಈ ಒಂದು ಹಾಡು ಯಾವುದಿರ್ಬೋದು, ಹಾಡಿನ ಪ್ರಾರಂಭದ ಸಾಲು ಏನು ನಿಮ್ಗೇನಾದ್ರೂ ಗೊತ್ತಾದ್ರೆ 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಈಗ ಒಂದು ಹಾಡು ಪ್ರಸಾರ ಆಗತ್ತೆ, ಹಾಡಿನ ನಂತರ ಮಧ್ಯದ ಸಾಲನ್ನ ಕೇಳಿದ್ರಲ್ಲ ಆ ಹಾಡು ಪೂರ್ಣವಾಗಿ ನಿಮಗಾಗಿಯೇ ಪ್ರಸಾರವಾಗುತ್ತೆ.

ಈ ರೀತಿ ಕರೆದ್ರೆ ಯಾವ ಸಂಗಾತಿ ತಾನೇ ಬರಲ್ಲ ಅಲ್ವಾ? ಎಷ್ಟು ಒಳ್ಳೆಯ ಹಾಡನ್ನ ಹುಲಿಯ ಹಾಲಿನ ಮೇವು ಚಿತ್ರದಿಂದ ಕೇಳಿದ್ರಿ. ಈ ಹಾಡಿಗೂ ಮುನ್ನ ಒಂದು ಹಾಡಿನ ಮಧ್ಯದ ಸಾಲನ್ನ ಕೇಳಿಸಲಾಗಿತ್ತು.

ಈ ಹಾಡಿನ ಪ್ರಾರಂಭದ ಸಾಲನ್ನ ನೀವು ಊಹೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಅನೇಕರು ಸಂದೇಶ ಕಳಿಸಿದಿರಿ. ವಿಜಯಲಕ್ಷ್ಮಿ ಕೊಣನಕುಂಟೆಯಿಂದ ಈ ಬಾಳ ಗೀತೆಗೆ ಇಂದು ಶ್ರುತಿಯಾದೆ ನೀನು ಅನ್ನೋ ಹಾಡು ಅಂತ ಹೇಳ್ತಾ ಇದ್ದಾರೆ ಗಾನಸುಮ ಪಟ್ಟಸೋಮನಹಳ್ಳಿ. ಸರಿಯಾಗಿ ಊಹೆ ಮಾಡಿ.

ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವರಲಕ್ಷ್ಮಿ ಪೀಣ್ಯಾದಿಂದ, ಜೊತೆಗೆ ಸುಜಾತಾ ಮೂರ್ತಿ ಹೆಗ್ಗನಹಳ್ಳಿಯಿಂದ ಸಹ ಸಂದೇಶ ಕಳಿಸ್ಕೊಟ್ಟಿದ್ರು. ಈ ಭಾವಗೀತೆಗೆ ಅಂತ ಹೇಳಿ ಲಾವಣ್ಯ ರೂಪ ಶ್ರೀಧರ್ ಜ್ಞಾನಭಾರತಿ ಲೇಔಟಿಂದ ಸಂದೇಶ ಕಳಿಸಿದರೆ, ಈ ಬಾಳ ಗೀತೆಗೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಶಾಲಿನಿ ಮುರಳೀಧರ್ ಸಂಜಯ್ ನಗರಿಂದ ಸಹ ಸಂದೇಶ ಕಳಿಸಿ ಸರಿಯಾಗಿ ಊಹೆ ಮಾಡಿದ್ದಾರೆ. ಪ್ರಶಾಂತ್ ನಾಗರಭಾವಿಯಿಂದ, ರೇಖಾ ಯಲಹಂಕದಿಂದ, ಇನ್ನು ಮಹಾತ್ಯಾಗ ಚಿತ್ರದ ಹಾಡಲ್ವಾ ಅಂತ ಹೇಳಿ ರಜನಿ ಅವರು ಸಂದೇಶ ಕಳಿಸಿದರೆ, ರಘು ಚೆನ್ನೈಯಿಂದ, ನಾಗೇಂದ್ರ ವಿದ್ಯಾರಣ್ಯಪುರದಿಂದ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ, ಇಬ್ಬನಿ ಕರಗಿತು ಚಿತ್ರದ ಹಾಡ ಅಂತ ಹೇಳಿ ಊಹೆ ಮಾಡೋ ಪ್ರಯತ್ನ ಮಾಡಿದರೆ ಆದರೆ ತಪ್ಪಾಗಿದೆ. ಇನ್ನು ಕೆ ತಿಪ್ಪೇಸ್ವಾಮಿ ಹರಿಹರದಿಂದ ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀನಿವಾಸರಾಜ ಚಿಕ್ಕಬಳ್ಳಾಪುರದಿಂದ, ಹಾಗೆ ಗೀತಾ ಶ್ರೀನಿವಾಸ್ ಜಿಪಿ ನಗರದಿಂದ, ಸಾಕಷ್ಟು ಜನರು, ಸುಮಾರು 30 ಜನರು ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಈಗ ನಿಮ್ಮೆಲ್ಲರಿಗಾಗಿ ಈ ಹಾಡು ಪೂರ್ತಿಯಾಗಿ ಪ್ರಸಾರ ಆಗ್ತಾ ಇದೆ. ಹೌದು, ಕೇಳಿದ್ರಿ, ನೀವು ಕೇಳಿದಂತಹ ಹಾಡಿನ ಮಧ್ಯದ ಸಾಲು ಮಹಾತ್ಯಾಗ ಚಿತ್ರದು ಈ ಬಾಳ ಗೀತೆಗೆ ಅನ್ನೋ ಹಾಡು.

ಇದು ಯಾವ ಹಾಡಿನ ಮಧ್ಯದ ಸಾಲು ಅಂತ ಹೇಳಿ ಊಹೆ ಮಾಡಿ. ನಮ್ಮ ಸಂಖ್ಯೆ 9483091091 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಒಂದು ಹಾಡಿನ ನಂತರ ಖಂಡಿತ ಅದೇ ಗೀತೆ ನಿಮಗಾಗಿ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ.

ಇತ್ತು ಅಂತಲೂ ಹಾಡ್ಬೋದಾ? ಯಾಕಂದರೆ ಇವತ್ತು ವಿಶ್ವ ನೇತ್ರದಾನ ದಿನ ಇದೆ. ಹಾಗಾಗಿ ಕಣ್ಣು ಖಂಡಿತ ಮತ್ತೊಬ್ಬರ ಬದುಕಿಗೆ ಬೆಳಕಾಗತ್ತೆ. ಕೇಳಿದ್ರೆ ಈ ಹಾಡಿಗೂ ಮುನ್ನ ನೀವು ಒಂದು ಹಾಡಿನ ಮಧ್ಯದ ಸಾಲನ್ನ ಕೇಳಿದ್ರಿ ಅಲ್ವಾ?

ಸ್ವಲ್ಪ ಕಷ್ಟ ಅನ್ಸಿರ್ಬೋದು, ಹಾಗಾಗಿ ಕಡಿಮೆ ಜನ ಊಹೆ ಮಾಡಿದ್ದೀರಿ. ನೇತ್ರ ಕೆಂಗೇರಿಯಿಂದ ಬಾರೆ ಬಾರೆ ನನ್ನ ಒಳೆ ಹಾಡು ಗಂಡು ಬೇರುಂಡ ಚಿತ್ರದ್ದು ಅಂತ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ ರೇಖಾ ಯಲಹಂಕದಿಂದ ಸ್ವಪ್ನ ಚಿತ್ರದ ಹಾಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಬಾರೆ ಬಾರೆ ನನ್ನ ಒಳೆ ಹಾಡು. ಹಾಗೆ ಭವ್ಯ ಕೃತಿಕಾ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಶುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾಗಿ ಊಹೆ ಮಾಡಿದ್ದೀರಿ. ನಾಗೇಂದ್ರ ವಿದ್ಯಾರಣ್ಯಪುರದಿಂದ ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗೀತಾ ಶ್ರೀನಿವಾಸ್ ಜೆಪಿ ನಗರಿಂದ, ವಿಶಾಲ್ ಮೋಹನ್ ಅವರು ತಾವರೆಕೆರೆಯಿಂದ, ಅಂಜಲಿ ಸಾಗರದಿಂದ, ಸಂಜಯ್ ಹುದ್ದಾರ ಬೆಳಗಾವಿಯಿಂದ, ಗಂಗಾಧರ್ ಜಿ ಬಿ ಭದ್ರಾವತಿಯಿಂದ ಬಾರೆ ಬಾರೆ ನನ್ನವಳೆ ಅನ್ನೋ ಹಾಡು ಅಂತ ಹೇಳಿ ಊಹೆ ಮಾಡಿದ್ದೀರಿ. ಹಾಗೆ ಮಹೇಶ್ ದಾಸ ಬಿ ಬೆಟ್ಟಹಳ್ಳಿಯಿಂದ ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ವಿನಯ್ ಪಾರ್ಥಸಾರಥಿ ಇವರು ಸಹ ಕನಕಪುರ ರೋಡಿಂದ ಸಂದೇಶ ಕಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಕೇರಿಯಿಂದ ಮಲ್ಲಪ್ಪ ಶೆಟ್ರು ಬಾರೆ ಬಾರೆ ನನ್ನವಳೆ ಹಾಡು ಅಂತ ಊಹೆ ಮಾಡಿದ್ದಾರೆ. ಹಾಗೆ ಹಾಡಿನ ಮಧ್ಯದ ಸಾಲನ್ನು ಕೇಳಿದ್ರೆ ಊಹೆ ಮಾಡೋದು ಕಷ್ಟ ಆಗುತ್ತೆ. ಅಂತೂ ನಾವು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಒಂದೆರಡು ಸಂದೇಶಗಳು ಬಂದಿದೆ. ಹಾಗೆ ಯಾರು ಸರಿಯಾಗಿ ಊಹೆ ಮಾಡಿದ್ದೀರಿ ನೋಡೋದಾದರೆ, ಸುಬ್ರಹ್ಮಣ್ಯ ಜಯಂತ್ ಅವರು, ದೀಪ್ತಿ ದಿನೇಶ್ ಕಟಾವಕರ್, ತೀರ್ಥಪ್ರಸಾದ್ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ದೊಡ್ಡ ಮೇಟಿ ಕುರ್ಕೆಯಿಂದ. ಹೀಗೆ ಸಾಕಷ್ಟು ಜನರ ಸಂದೇಶ ಬಂದಿದೆ. ಹೌದು, ಕೇಳಿದ್ರಿ ನೀವೆಲ್ಲ ಊಹೆ ಮಾಡಿದ್ದು ಸರಿ. ಗಂಡು ಬೇರೆಂಡ ಚಿತ್ರದ ಹಾಡಿದು ಬಾರೆ ಬಾರೆ ನನ್ನವಳೆ. ಈ ಹಾಡನ್ನು ಪೂರ್ತಿಯಾಗಿ ಕೇಳಿ.

0: ಹೌಸ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 10:35. ಈಗ ಮತ್ತೊಂದು ಹಾಡಿನ ಮಧ್ಯದ ಸಾಲು ಖಂಡಿತ ಕೆಳಗ್ರಿ. ಇದು ತುಂಬಾ ವಿಶೇಷವಾದ ಹಾಡು ಅಂತಾನೆ ಹೇಳ್ಬೋದು. ಒಂದು ರೀತಿ ಏನಂತಾರೆ, ವೈರಾಗ್ಯದ ಹಾಡು ಅಂತಾರಲ್ಲ, ಆ ರೀತಿಯ ಹಾಡು. ಈ ಹಾಡು ಯಾವ ಸಿನಿಮಾದು ಅಥವಾ ಹಾಡಿನ ಮೊದಲ ಸಾಲು ಯಾವುದು ಅಂತ ಸಾಧ್ಯ ಆದರೆ ಊಹೆ ಮಾಡಿ ಕೇಳಿಸ್ಕೊಳ್ಳಿ.

ಖಂಡಿತ ಈ ಹಾಡನ್ನ ನಮ್ಮ ವಿವಿಧ ಭಾರತಿ ಕೇಂದ್ರದಿಂದ ಹಲವು ಬಾರಿ ಕೇಳಿರ್ತೀರಿ. ಹಾಗಾದ್ರೆ ಹಾಡು ಯಾವುದು, ಹಾಡಿನ ಮೊದಲ ಸಾಲು ಅಥವಾ ಚಿತ್ರದ ಹೆಸರು ನಿಮ್ಗೇನಾದ್ರೂ ಹೊಳದ್ರೆ 9483091091 ಈ ಸಂಖ್ಯೆಗೆ ಕಳುಹಿಸಿಕೊಡಿ.

1982ರಲ್ಲಿ ತೆರೆ ಕಂಡಂತಹ ನನ್ನ ದೇವರು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಹಾಡಿಗೂ ಮುನ್ನ ಹಾಡಿನ ಮಧ್ಯದ ಸಾಲನ್ನ ಕೇಳಿದ್ರಿ.

ಒಂದ್ ರೀತಿ ವೈರಾಗ್ಯದ ಹಾಡಿದು, ಯಾವ ಸಿನಿಮಾದು ಅಥವಾ ಹಾಡಿನ ಪ್ರಾರಂಭದ ಸಾಲು ಏನು ಅಂತ ಹೇಳಿ ಕೇಳಲಾಗಿತ್ತು. ನೇತ್ರ ಕೆಂಗೇರಿಯಿಂದ ಹೋಗು ಎನ್ನಲು ನೀ ಯಾರು, ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಹಾಡಿದು ಅಂತ ಮೊದಲ ಬಾರಿಗೆ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪಿ ಇಂದುಮತಿ ಯಲಹಂಕದಿಂದ ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ರೇಖಾ ಯಲಹಂಕದಿಂದ, ಶ್ರೀಕಂಠ ಶರ್ಮಾ ಮತ್ತು ಸೀಮಾ ಸರಸ್ವತಿಪುರ ಮೈಸೂರಿನಿಂದ ಸಂದೇಶ ಕಳಿಸಿದರೆ, ಹೋಗು ಎನ್ನಲು ನೀ ಯಾರು, ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡು ಅಂತ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ನಂಜನಗೂಡಿನಿಂದ ಒಂದು ಸಂದೇಶ ಬಂದಿದೆ. ಜೀವನ ಜ್ಯೋತಿ ಅವರು ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲವರಂತೂ ಪ್ರೀತಿಸಿ ನೋಡು ಚಿತ್ರದ ಹಾಡೇ ಅಂತ ಕೇಳ್ತಿದ್ದೀರಾ, ಖಂಡಿತ ಅಲ್ಲ, ಈಗಾಗಲೇ ಗೊತ್ತಾಗಿದೆ ಅದು. ಅದೇ ಗೀತೆ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ. ಅದಕ್ಕೂ ಮುನ್ನ ಯಾರೆಲ್ಲ ಸರಿಯಾಗಿ ಊಹೆ ಮಾಡಿದ್ದೀರಿ ಅಂತ ನೋಡೋದಾದರೆ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ,

0: ಇನ್ನು ನಾಗೇಂದ್ರ ವಿದ್ಯಾರಣ್ಯಪುರದಿಂದ ಸರಿಯಾಗಿ ಊಹೆ ಮಾಡಿದ್ದಾರೆ. ಜೊತೆಗೆ ರಾಘವೇಂದ್ರ ಶಿವಮೊಗ್ಗದಿಂದ, ವರಲಕ್ಷ್ಮಿ ಪೀಣ್ಯಾದಿಂದ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡು ಅಂತ ಹೇಳಿ, ಗೀತಾ ನಾಗಪ್ಪ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸಿದರೆ, ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡಿದು ಅಂತ ಆನಂದ ಮಿರಜ್ಕರ್ ಹಿರೇಕೆರೂರಿಂದ ಸಂದೇಶ ಕಳಿಸಿದ್ದೀರಿ. ಹಾಗೆ ದಯವಿಟ್ಟು ಕೇಳಿದ್ರೆ ನಿಮ್ಮ ಸಂದೇಶ ಚಿಕ್ಕದಾಗಿ ಇರಲಿ, ಒಂದೇ ಸಾಲಲ್ಲಿ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಓಕೆ, ಇಷ್ಟು ಜನರ ಉತ್ತರ ಸರಿ ಇದೆ. ಹಾಗಾದರೆ ಈಗ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹೋಗು ಎನ್ನಲು ನೀ ಯಾರು ಈ ಹಾಡು ಸಂಪೂರ್ಣವಾಗಿ ನಿಮಗಾಗಿ.
1: ಹೋಗು ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು.

ಯಾವ್ದಿದು ಹಾಡು? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಅಂತೂ ಕೇಳಿದ್ರಿ. ಸಾಧ್ಯ ಆದರೆ ಊಹೆ ಮಾಡಿ. ನಮ್ಮ ಸಂಖ್ಯೆ 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಈಗ ಒಂದು ಹಾಡು ಪ್ರಸಾರ ಆಗ್ತಾ ಇದೆ, ಆಶಾ ಚಿತ್ರದ್ದು. ಈ ಹಾಡಿನ ನಂತರ ಈಗ ಕೇಳಿಸಿದಂತಹ ಹಾಡು ಸಂಪೂರ್ಣವಾಗಿ ಪ್ರಸಾರ ಆಗುತ್ತೆ.

ಈ ಒಂದು ಹಾಡು ಯಾವ ಚಿತ್ರದ್ದು ಅಥವಾ ಹಾಡಿನ ಪ್ರಾರಂಭದ ಸಾಲು ಯಾವುದು ಊಹೆ ಮಾಡಿ ಅಂತ ಕೇಳಲಾಗಿತ್ತು. ನೇತ್ರ ಕೆಂಗೇರಿಯಿಂದ ಕಾವೇರಿ ತೀರದ ಮೇಲೆ ಅನ್ನೋ ಹಾಡು ಅವಳ ನೆರಳು ಚಿತ್ರದ್ದು ಅಂತ ಹೇಳಿ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಾಲಾ ಮಾಚಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಅವಳ ನೆರಳು ಚಿತ್ರದ ಹಾಡು ಅಂತ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸುಧಾ ಮಂಗಳ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಅವಳ ನೆರಳು ಚಿತ್ರದ ಹಾಡು ಅಂತ ಹೇಳಿ ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನಿಂದ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿಯಿಂದ, ಹಾಗೆ ನಾಗವೇಣಿ ಅವರು ಸಹ ಮೆಸೇಜ್ ಮಾಡಿದರೆ ಎಲ್ಲಿಂದ ಅಂತ ತಿಳಿಸಿಲ್ಲ. ದಾಸರಹಳ್ಳಿಯಿಂದ ಸಹ ಮೆಸೇಜ್ ಬಂದಿದೆ. ಟಿ ಬಿ ಚಂದ್ರಶೇಖರ್ ಕಾವೇರಿ ತೀರದ ಮೇಲೆ ಅಂತ ಹೇಳಿ ಸರಿಯಾಗಿ ಊಹೆ ಮಾಡಿ ಕಳಿಸಿದ್ದಾರೆ. ಇನ್ನು ಸುಬ್ರಹ್ಮಣ್ಯ ಜಯಂತ್ ಅವರು ಎರಡು ರೇಖೆಗಳು ಚಿತ್ರದ ಹಾಡ ಅಂತ ಹೇಳಿ ಊಹೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇಷ್ಟು ಜನರು ಸರಿಯಾಗಿ ಊಹೆ ಮಾಡಿದ್ರು. ಹಾಗಾದ್ರೆ ಈಗ ಈ ಹಾಡನ್ನ ಸಂಪೂರ್ಣವಾಗಿ ಕೇಳಿ.

0: ಕೇಳಿದ್ರೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳಿದ್ರಿ. ಕೆಲವೊಂದು ಹಾಡಿನ ಮಧ್ಯದ ಸಾಲನ್ನ ಕೇಳಿಸಿ ಹಾಡಿನ ಪ್ರಾರಂಭದ ಸಾಲನ್ನ ಸಹ ನೀವು ತುಂಬಾ ಜಾಣ್ಮೆಯಿಂದ ಗುರುತಿಸಿದಿರಿ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದೆ ವಿವಿಧ ಭಾರತಿ. ಇನ್ನು 11 ಗಂಟೆಗೆ ಸುದ್ದಿ ಮುಖ್ಯಾಂಶ ಇರುತ್ತೆ, ಆ ನಂತರ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು, ಆ ನಂತರ ಕಲಾಭಾರತಿ ಕಾರ್ಯಕ್ರಮ ನಿಮಗಾಗಿ ಕಾಯ್ತಾ ಇದೆ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಆಗಲಿ ಅಥವಾ ಬ್ಯಾಕ್ ಟು ಬ್ಯಾಕ್ ಚಿತ್ರಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಅಂತ ಆರ್ ಜೆ ವರುಣ್ ಅವರು ಆಲ್ರೆಡಿ ಸ್ಟುಡಿಯೋಗೆ ಎಂಟ್ರಿಯನ್ನು ತೆಗೆದುಕೊಂಡಿದ್ದು. ಆಯಿತು ವರುಣ್,
1: ಹೇಳಿ ಮೇಡಮ್.
0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ಮಾತಾಡ್ತಿರೋದು ಇವತ್ತು?
1: ಇವತ್ತು

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವುದು ಒಂದು ಮೈಲಿಗಲ್ಲು. ಇದು ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಸಾರ್ವಜನಿಕ ನಂಬಿಕೆಯ ಸಂಕೇತವನ್ನು ತೋರುತ್ತದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶದಲ್ಲಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕಿಂಗ್ಸ್ ಕಾಲೇಜ್ ಲಂಡನ್ ಪ್ರೊಫೆಸರ್ ಅಮ್ಮರ್ ಅಲ್ ಚಲಾಬಿ ಅವರು ದ ಮಿಸ್ಟರಿ ಆಫ್ ALS ಕ್ಯಾನ್ ಇಟ್ ಬಿ ಸಾಲ್ವ್ಡ್ ವಿಷಯದ ಕುರಿತು 3ನೇ ಡಾಕ್ಟರ್ ಎಂ ಗೌರಿ ದೇವಿ ಸ್ಮಾರಕ ಉಪನ್ಯಾಸ ನೀಡಲಿದ್ದಾರೆ. ಈ ಕಾರ್ಯಕ್ರಮವು ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಸಮಕಾಲೀನ ಭಾರತದಲ್ಲಿ ಸಾಂವಿಧಾನಿಕ ಭದ್ರತೆಗಳು ಮತ್ತು ಸಾಮಾಜಿಕ ಪರಿವರ್ತನೆ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಇದೇ ಸೆಂಟ್ರಲ್ ಕಾಲೇಜು ಆವರಣದ ಜ್ಞಾನಜ್ಯೋತಿ ಸಭಾಂಗಣದ ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಕಾಲಿವುಡ್ನ ಜನಪ್ರಿಯ ನಿರ್ದೇಶಕ, ನಿರ್ಮಾಪಕ ಮತ್ತು ನಟ ಭಾರತಿ ರಾಜ ಚೆನ್ನೈನ ಅವರ ನಿವಾಸದಲ್ಲಿ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಬಹಳ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 ಫಿಲಂಫೇರ್ ಪ್ರಶಸ್ತಿಗಳು, 6 ತಮಿಳುನಾಡು ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದರು. ದಕ್ಷಿಣ ಫಿಲಿಪೈನ್ಸ್ನಾದ್ಯಂತ ನಿನ್ನೆ ಸಂಭವಿಸಿದ ಭೂಕಂಪದಿಂದ ಈವರೆಗೆ ಕನಿಷ್ಠ 37 ಮಂದಿ ಮೃತಪಟ್ಟಿದ್ದು ಸುಮಾರು 500 ಜನರು ಗಾಯಗೊಂಡಿದ್ದಾರೆ. 32,000ಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದೆ ಎಂದು ವರದಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಜಾಕಿ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಹಾಗೆಯೇ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವಂತಹ ಗೀತೆಯನ್ನು.

ಇದೀಗ ನೀವು ಕೇಳಿದ ಗೀತೆ ಯಜಮಾನ ಚಿತ್ರದ್ದು, ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು ಈ ಧ್ವನಿಗೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದರು. ಈ ಒಂದು ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು.

ಈಗ ನೀವು ಕೇಳ್ತಿರುವಂತಹ ಗೀತೆ ಸಿದ್ಲಿಂಗು ಚಿತ್ರದ್ದು. ಅವಿನಾಶ್ ಚಿಬ್ಬಿ ಅವರ ಧ್ವನಿಯಾಗಿರುವಂತಹ ಈ ಗೀತೆಗೆ ಅರಸುವಂತಹ ಅವರ ಸಾಹಿತ್ಯ, ಅನೂಪ್ ಸಿಳಿನ್ ಅವರ ಸಂಗೀತವಿದೆ.

ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಭಾರತೀಯ ರಂಗಭೂಮಿ ಸಿನಿಮಾ ಮತ್ತು ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನು ಅಗಲಿದ ದಿನ. ಇಂದಿಗೆ ಅವರು ನಮ್ಮನ್ನು ಅಗಲಿ 9 ವರ್ಷಗಳು ಸಂದಿವೆ. ಆದರೆ ಅವರ ಆಲೋಚನೆಗಳು, ಅವರು ಸೃಷ್ಟಿಸಿದಂತಹ ಪಾತ್ರಗಳು ಇಂದಿಗೂ ಜೀವಂತ. 1938 May 19 ಮಹಾರಾಷ್ಟ್ರದ ಮತೇರಾದಲ್ಲಿ ಜನಿಸಿದಂತಹ ಕಾರ್ನಾಡ್ ಅವರ ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ ಮತ್ತು ತಾಯಿ ಕೃಷ್ಣಬಾಯಿ. ತಾಯಿಯ ರಂಗಭೂಮಿಯ ಮೇಲಿನ ಪ್ರೀತಿ ಗಿರೀಶ್ ಕಾರ್ನಾಡ್ ಅವರಲ್ಲಿ ಕಲೆಯ ಬೀಜ ಬಿತ್ತಿತು ಎಂದರೆ ತಪ್ಪಾಗಲಾರದು. ಜಾಗತಿಕ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತಹ ಆ ಮಹಾನ್ ಚೇತನಕ್ಕೆ ನಮ್ಮ ವಿವಿಧ ಭಾರತೀಯ ಭಾವಪೂರ್ಣ ನಮನ. ಈಗ ಕೇಳೋಣ ನಾಗಮಂಡಲ ಚಿತ್ರದ ಗೀತೆಯನ್ನ. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ಗೋಪಾಲ್ ಯಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತವಿರುವಂತಹ ಗೀತೆಯನ್ನು

0: ಆತ್ಮೀಯ ಕೇಳುಗರೆ, ಗಿರೀಶ್ ಕಾರ್ನಾಡ್ ಅವರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಅವರ ಗಂಭೀರ ಸಾಹಿತ್ಯ. ಅವರು ಕೇವಲ ಕಥೆಗಾರರಲ್ಲ, ಇತಿಹಾಸ ಮತ್ತು ಪುರಾಣಗಳನ್ನು ಇಂದಿನ ಸಮಾಜಕ್ಕೆ ಕನ್ನಡಿ ಹಿಡಿಯುವಂತೆ ಮರುಸೃಷ್ಟಿಸಿದಂತಹ ಮಾಂತ್ರಿಕ. ಯಾಯಾತಿ, ತುಗಲಕ್, ಹಯವದನ, ನಾಗಮಂಡಲ ಮತ್ತು ತಲೆದಂಡದಂತಹ ನಾಟಕಗಳು ಕನ್ನಡ ಸಾಹಿತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದವು. ಇದೇ ಕಾರಣಕ್ಕೆ ಅವರಿಗೆ ದೇಶದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಒಲಿಯಿತು. ಅವರ ಸಾಹಿತ್ಯದಲ್ಲಿನ ಹೆಣ್ಣಿನ ಸಂವೇದನೆ ಮತ್ತು ಪುರಾಣದ ಕಲ್ಪನೆ ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಈಗ ಕೇಳಿ ಆನಂದ ಭೈರವಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸುರತ್ ಅಶ್ವಿವಾಂತ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತ ಇರುವಂತಹ ಗೀತೆಯನ್ನು.
1: ಕರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತರಗಡ ತರಗಡ ತಾಂಗ ತ

ಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ ತಜಂ

ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕರ್ನಾಟಕ ಟಿಂಕು ಕ

ತಕ ಜಿ ಕುಂತ ಜಿಂಗ ಕಿಣ ತಂತ ಜಂತ ತಣ ತಟ ರೂಮ್ ತಟ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಗಿರೀಶ್ ಕಾರ್ನಾಡ್ ಅವರು ನಮ್ಮನ್ನು ಅಗಲಿ 9 ವರ್ಷಗಳಾಗಿವೆ, ಆ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಆತ್ಮೀಯ ಕೇಳುಗರೆ, ಗಿರೀಶ್ ಕಾರ್ನಾಡ್ ಅವರು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಲಿಲ್ಲ,

ಕ್ಯಾಮರಾ ಹಿಡಿದು ನಿರ್ದೇಶಕರಾಗಿಯೂ ಹೊಸ ಅಲೆಯನ್ನು ಸೃಷ್ಟಿಸಿದವರು. ಬಿ ವಿ ಕಾರಂತರ ಜೊತೆಗೂಡಿ ಅವರು ನಿರ್ದೇಶಿಸಿದಂತಹ ವಂಶವೃಕ್ಷ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಮುಡಿಯೇರಿತು. ಅಷ್ಟೇ ಅಲ್ಲದೆ ತಬ್ಬಲಿಯು ನೀನಾದೆ ಮಗನೇ, ಒಂದಾನೊಂದು ಕಾಲದಲ್ಲಿ ಮತ್ತು ಉತ್ಸವ್ ಹಿಂದಿ ಚಿತ್ರ ಅದು, ಈ ಚಿತ್ರಗಳ ಮೂಲಕವಾಗಿ ಭಾರತೀಯ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದರು ಕಾರ್ನಾಡರು. ಅನಂತರ ಸಮಾನಾಂತರ ಸಿನಿಮಾಗಳಿಗೆ ಅವರು ನೀಡಿದಂತಹ ಕೊಡುಗೆ ನಿಜಕ್ಕೂ ಅನನ್ಯವಾದದ್ದು ಅಂದರೆ ತಪ್ಪಾಗಲಾರದು. ಈಗ ಕೇಳಿ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆಯನ್ನು. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ಈ ಒಂದು ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಗಿರೀಶ್ ಕಾರ್ನಾಡ್ ಅವರ ಪುಣ್ಯ ಸ್ಮರಣೆಯ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಹೌದು, ಗಿರೀಶ್ ಕಾರ್ನಾಡ್ ಅವರ ಗಂಭೀರ ಧ್ವನಿ, ತೀಕ್ಷ್ಣ ಕಣ್ಣುಗಳು ಮತ್ತು ಅವರ ಆಕರ್ಷಕ ವ್ಯಕ್ತಿತ್ವ ಯಾರಂತಾನೆ ಸೆಳೆತಿರಲಿಲ್ಲ ಅಲ್ವಾ? ಸಂಸ್ಕಾರ ಚಿತ್ರದ ಪ್ರಾಣೇಶ್ ಆಚಾರ್ಯ ಪಾತ್ರದಿಂದ ಹಿಡಿದು ಕಲ್ಪನಾ ಅವರೊಂದಿಗೆ ನಟಿಸಿದಂತಹ ಯಾರ ಸಾಕ್ಷಿ, ಅನಂತನಾಗ್ ಜೊತೆಗಿನ ಅನ್ವೇಷಣೆ ಚಿತ್ರದವರೆಗೆ ಅವರ ನಟನೆ ಸದಾ ವಿಭಿನ್ನ. ಕೇವಲ ಕಲಾತ್ಮಕ ಚಿತ್ರಗಳಷ್ಟೇ ಅಲ್ಲದೆ ಶಂಕರ್ನಾಗ್ ಅವರ ಜೊತೆ ಅವರ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಸ್ವಾಮಿಯ ತಂದೆಯಾಗಿ ಇಡೀ ದೇಶದ ಮನೆ ಮಾತಾದರು ಗಿರೀಶ್ ಕಾರ್ನಾಡ್ ಅವರು. ಕಮರ್ಷಿಯಲ್ ಸಿನಿಮಾಗಳಲ್ಲೂ ಪೋಷಕ ಪಾತ್ರಗಳಿಗೆ ಅವರು ಹೊಸ ಘನತೆಯನ್ನು ತಂದುಕೊಟ್ರು ಅಂದರೆ ತಪ್ಪಾಗಲಾರದು. ಈಗ ಅವರು ನಟಿಸಿರುವಂತಹ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನು ಕೇಳಿ, ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

ಗಿರೀಶ್ ಕಾರ್ನಾಡ್ ಅವರು ಕೇವಲ ಕರ್ನಾಟಕಕ್ಕೆ ಸೀಮಿತವಾದವರಲ್ಲ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ ಅವರು ಲಂಡನ್ನ ನೆಹರು ಸೆಂಟರ್ನ ನಿರ್ದೇಶಕರಾಗಿ, ಫಿಲಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡಿದವರು. ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿಗಳು ಸಹ ಅವರ ಮುಡಿಗೇರಿವೆ. ನಿಷ್ಠೂರವಾದಿಯಾಗಿ, ಪ್ರಗತಿಪರ ಚಿಂತಕರಾಗಿ ಹಾಗೂ ಸದಾ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುತ್ತಿದ್ದಂತಹ ಈ ಮಹಾನ್ ಚೇತನ ದೈಹಿಕವಾಗಿ ಇಂದು ನಮ್ಮನ್ನು ಅಗಲಿದ್ದರೂ ಸಹ ಅವರ ಕೃತಿಗಳು, ಸಿನಿಮಾಗಳು ಜಗತ್ತಿನಾದ್ಯಂತ ಸದಾ ಜೀವಂತವಾಗಿರುತ್ತವೆ. ಗಿರೀಶ್ ಕಾರ್ನಾಡ್ ಅವರಿಗೆ ನಮ್ಮ ವಿವಿಧ ಭಾರತೀಯ ಪರವಾಗಿ ಅನಂತ ನಮನಗಳು. ಈಗ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಕೆ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸ್ತಿದ್ದಾರೆ. ನಮ್ಮ ಕೇಳುಗರು ಹೇಳ್ತಿದ್ದಾರೆ, ನಾವು ಸಹ ಗಿರೀಶ್ ಕಾರ್ನಾಡರ ಸಿನಿಮಾಗಳನ್ನು, ಸಾಹಿತ್ಯವನ್ನು ತುಂಬ ಓದ್ಕೊಂಡಿದ್ದೀವಿ, ಅವರ ಸಾಹಿತ್ಯ ಅಂದರೆ ನಮಗೆ ತುಂಬ ಇಷ್ಟ ಅಂತ ತಮ್ಮ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನು ಕಳಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದ. ಸಮಯ ಆಗಿದೆ 11:59:45. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2,000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162,57,00,00,000 ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
1: ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9 ರಿಂದ ಜೂನ್ 13 ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11 ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಜೂನ್ ಹನ್ನೊಂದರ

0: ಅವರಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು June 9 to June 11 ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
1: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೀಂದ್ರನಾಥ್ ಸೂಗೂರು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ ಪಾತ್ರಗಳಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21 ಆಯೋಜಿತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27 July 12 ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ಧತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ. ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ಕೇಳ್ಬೋದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪಾ ಅಂದರೆ, ಪದೇ ಪದೇ ಹೇಳ್ತಾನೆ ಇರ್ತೀನಿ, ಕರೆ ಮಾಡಿದವರು ಮತ್ತೆ ಕರೆ ಮಾಡಬೇಡಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅನ್ನೋದು ನಮ್ಮ ವಿನಂತಿ. ಹಾಗಾದರೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ ನೋಡಿ, 0802226127. ಮತ್ತೊಂದು ಸಂಖ್ಯೆ 0802226327. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802226127. ಮತ್ತೊಂದು ಸಂಖ್ಯೆ 0802226327. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾ ಅದು ಅಂತ ತಿಳಿಸಿ. ನಾವು ನಿಮ್ಮ ಗೀತೆನ ಪ್ರಸಾರ ಮಾಡ್ತೇವೆ. ಹಾಗಾದರೆ ಆರಂಭಿಸೋಣ ಕಾರ್ಯಕ್ರಮವನ್ನು.

0: ಇದೀಗ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಯಾರು ಅಂತ ಕೇಳೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮೈಸೂರಿಂದ ಶಿವಣ್ಣ ಅಂತ ಮಾತಾಡ್ತಾ.
0: ನಮಸ್ತೆ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್. ತಾವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ಸರ್. ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ ಬಾತ್ ಸರ್, ರೈಸ್ ಬಾತ್.
0: ರೈಸ್ ಬಾತ್ ತಿಂದ್ರಾ? ಸರ್, ಯಾವಾಗ ಇದೇನ ಪ್ರಸಾರ ಮಾಡ್ಬೇಕಿತ್ತು ನಿಮ್ಗೆ?
1: ಗೋಕರ್ಣ ಚಿತ್ರದಿಂದ ಆಸೆಯೇ ದುಃಖಕ್ಕೆ ಮೂಲ ಅಂತ ಒಂದು ಹಾಡಿದೆ
0: ಸರ್. ಉದಿತ್ ನಾರಾಯಣ್ ಅವರ ಹಾಡಿರುವಂತದ್ದು.
1: ಹೌದು ಸರ್.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದಗಳು.
0: ಧನ್ಯವಾದ ಸರ್. ಇದೀಗ ಕೇಳಿ ಗೋಕರ್ಣ ಚಿತ್ರದ ಗೀತೆಯನ್ನ. ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆಗೆ ಉಪೇಂದ್ರ ಅವರ ಸಾಹಿತ್ಯ ಹಾಗೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಅನೇಕ ಕೇಳುಗರು ಕೇಳ್ತಿದ್ದಾರೆ ನಮಗೆ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಅಂತ. ಈಗ ಹೇಳ್ತಾ ಇದ್ದೀನಿ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, 0800-023-7788. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0800-023-7788 ಈ ಸಂಖ್ಯೆ. ಹಾಗೆ 0800-222-6157. ಮತ್ತೊಮ್ಮೆ 0800-222-6157 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ, ಬನ್ನಿ.

0: ಬ್ರೋ, ಲವ್ ಯು.
1: ಈಗ ನಮ್ಮ ಕೇಳಕರೊಬ್ಬರು ಕರೆ ಮಾಡಿದ್ದಾರೆ, ಆದರೆ ಆದರೆ ಅವರ ಕರೆ ಸಂಪರ್ಕ ಕಡಿತವಾಗಿದೆ. ಅವರು ಸತ್ಯ ಹರಿಶ್ಚಂದ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ರು. ಇದೀಗ ಅವ್ರಿಗಾಗಿ ಸತ್ಯ ಹರಿಶ್ಚಂದ್ರದ ಗೀತೆಯನ್ನು ಕೇಳೋಣ. ಈ ಒಂದು ಗೀತೆಗೆ ಘಂಟಶಾಲ ಅವರು ಹಾಗೆ ಅವರ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬಂದಿತ್ತು. ಹುಣಸೂರು ಕೃಷ್ಣಮೂರ್ತಿ ಅವರು ಈ ಒಂದು ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದು. ಪೆಂಡಿಯಾಳ ನಾಗೇಶ್ವರ ರಾವ್ ಅವರು ಈ ಒಂದು ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು. ಬನ್ನಿ ಕೇಳೋಣ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನು.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ
0: ಸರ್, ನಮಸ್ಕಾರ.
1: ಸರ್ ನಮಸ್ತೆ ಸರ್.
0: ಸರ್ ಯಾರು ಮಾತಾಡ್ತಾ ಇರೋದು? ಸರ್ ನಮಸ್ತೆ, ಏನ್ ಮಾಡ್ಕೊಂಡಿದ್ರಿ ತಾವು?
1: ಸರ್ ನಾವು ಕೃಷಿ ಸರ್.
0: ಕೃಷಿ ಸರ್, ಏನ್ ಬೆಳೆ ಬೆಳ್ದಿದ್ರಿ ಈ ಸಲಿ?
1: ಸರ್ ನಾವು ಮೆಣಸಿನ್ಕಾಯಿ, ಟೊಮೊಟೊ, ಹುರುಳಿಕಾಯಿ, ಆಲೂಗಡ್ಡೆ, ಹಣ್ಣು ಬಂದ್ರೆ ದಾಳಿಂಬೆ ಹಾಕಿದಿರಿ ಒಂದ್ ಸ್ವಲ್ಪ.
0: ಮಿಶ್ರ ಬೇಸಾಯ.
1: ಅಡಿಕೆನೂ ಇದೆ, ಬಾಳೆಹಣ್ಣು ಎಲ್ಲ ಇದೆ. ಇವಾಗ ಸದ್ಯಕ್ಕೆ ಮಳೆ ಲೈಟ್ ಅಲ್ಲಿ ಮಳೆ ಬರ್ತಾ ಇದೆ, ಸಾಲ ಹೊಡೆದು ಹೂವಿನ ಗಿಡ ಹಾಕಿದ್ದೀರಿ ಸರ್. ಹೂವಿನ ಗಿಡ ನೆಡ್ತಾ ಇದಾರೆ, ಅದಕ್ಕೆ ಚಿತ್ರದಿಂದ ನಮ್ಮಮ್ಮ ನಮ್ಮಮ್ಮ ಸಾಂಗ್ ಬೇಕಾಯ್ತು ಕೇಳೋಣ ಅನಿಸ್ತು, ಅದಕ್ಕೆ ಸರ್ ಕಾಲ್ ಮಾಡಿದೆ ಸರ್.
0: ಪುಟ್ನಂಜ ಚಿತ್ರದ ಗೀತೆ ಅಲ್ವಾ?
1: ಹೌದು ಸರ್.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಆಯ್ತು ಸರ್, ಓಕೆ ಸರ್, ಧನ್ಯವಾದ ಸರ್.
0: ಧನ್ಯವಾದ ಸರ್, ಥ್ಯಾಂಕ್ ಯು.
1: ಓಕೆ ಸರ್, ಧನ್ಯವಾದ.
0: ಧನ್ಯವಾದ ಸರ್. ಕೇಳಿ ಪುಟ್ನಂಜ ಚಿತ್ರದ ಗೀತೆಯನ್ನ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇದೆ.

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಸಂಪರ್ಕ ಸಾಧ್ಯವಾಗಲಿಲ್ಲ. ಆದರೆ ಕೇಳುಗರು ಒಂದು ಗೀತೆಯನ್ನು ಕೇಳಿದರು ಈ ಮುಂಚೆನೆ ಬಹದ್ದೂರ್ ಗಂಡು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಅವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಧ್ವನಿಯಾಗಿರುವಂತಹ ಈ ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆ ಎಂ ರಂಗರಾವ್ ಅವರ ಸಾಹಿತ್ಯ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

ಬೇರೆ ಬಾಗಿಸುವ ಧರ್ಮದ ತನ್ನ ಉಸಿರೆಂದೆನ್ನುವ ದ್ರೋಹಿಗಳ ದಯಾ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ

0: ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಸರ್, ನಾವು ನಂಜೇಗೌಡರು ಅಂತಂದೇಳಿ.
0: ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಮಧುಗಿರಿ ತಾಲೂಕು ಕೊಡಿಯನಹಳ್ಳಿಯಿಂದ.
0: ನಮಸ್ಕಾರ ಸರ್, ಏನು ಏನ್ ತಿಂದ್ರಿ ಬೆಳಗ್ಗೆ
1: ತಿಂಡಿ? ಇದು ಪಲಾವ್ ಸರ್.
0: ಪಲಾವ್ ತಿಂದ್ರಾ?
1: ಹೌದು ಸರ್.
0: ನೀವೆಂತ ರೈತರ?
1: ಹೌದು ಸರ್, ಕರೆಕ್ಟ್ ಹೇಳಿದ್ದೀರಾ, ರೈತ ಸರ್ ನಾವು.
0: ಹಾ ಸರ್, ಏನ್ ಬೆಳೆ ಬೆಳೆದಿದ್ದೀರಿ
1: ಸರ್? ರಾಗಿ ಮತ್ತೆ ಜೋಳ ಬೆಳಿತು ಸರ್.
0: ಹಾ, ನಿಮ್ಗೆ ಅಂದ್ರೆ ನೀವು ಹಾಕಿದ್ದಷ್ಟು ಲಾಭ ಸಿಗುತ್ತಾ?
1: ಅಂದ್ರೆ ಈಗೆಲ್ಲ ಸ್ವಲ್ಪ ಕೂಲಿ ಸಿಗೋದ್ ಕಷ್ಟ ಸರ್, ಅವ್ರಿಗೆಲ್ಲ ಒಂದ್ ದಿವಸಕ್ಕೆ 800-1,000 ರೂಪಾಯಿ ಕೊಡ್ಬೇಕಾಗುತ್ತೆ. ಇವತ್ತು ಬರ್ತೀವಿ ಅಂತಾರೆ, ನಾಳೆ ಬರೋದಿಲ್ಲ ಅಂತಾರೆ, ಆ ತರ ಆಗುತ್ತೆ. ಮತ್ತೆ ಹೆಚ್ಚಿಗೆ ಕೊಟ್ಟು ತಿರುಗಿ ಮತ್ತೆ ಕರ್ಕೊಂಡ್ಬಂದು ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಕೆಲಸ ಮಾಡ್ಬೇಕಾಗುತ್ತೆ. ಆತರ ಅದರಲ್ಲಿ ಲಾಸ್ ಆಗುತ್ತೆ ನಮ್ಗೆಲ್ಲ. ಮತ್ತೆ
0: ಓಕೆ ಓಕೆ,
1: ಮತ್ತೆ ಅದು ಮಾರ್ಕೆಟ್ಗೆ ಹಾಕ್ಬೇಕಾದ್ರೆ ಅದರಲ್ಲೂ ತಿರುಗಿ ಬೆಲೆ ಕಡಿಮೆ ಕೇಳ್ತಾರೆ, ಅದರಲ್ಲೂ ತಿರುಗ. ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಮಾಡಿದ್ದೆ ಲಾಭ ಅಂದ್ಬಿಟ್ಟು ತಿನ್ಬೇಕಷ್ಟೇ ನಾವು.
0: ಹೌದು ಸರ್,
1: ಆತರ ಆಗುತ್ತೆ ಈಗ ವ್ಯವಸಾಯ ಸ್ವಲ್ಪ ಕಷ್ಟನೇ ಸರ್. ಈಗ ನೀರು ಕರೆಂಟ್ ಬೇರೆ ಕಡಿಮೆ ಕೊಡ್ತಾರೆ ನಮ್ ಹಳ್ಳಿ ಕಡೆ ಎಲ್ಲಾನು. ಎರಡ್ ಮೂರ್ ಅವರ್ ಕೊಡ್ತಾರೆ ಮತ್ತೆ ಕಿತ್ತಾಕ್ಬಿಡ್ತಾರೆ, ಮತ್ತೆ 2 ಅವರ್ ಕೊಡೋದೇ ಇಲ್ಲ, ತರ ಆಗುತ್ತೆ.
0: ಓಕೆ ಓಕೆ, ಸರಿಯಾಗಿ ಪ್ರಸಾರ ಮಾಡ್ಬೇಕಿತ್ತು.
1: ಮಾನಸ ಸರೋವರ ನೀನೇ ಸಾಕಿದಾಗಿನಿ ಅಲ್ಲಿದೆ.
0: ನನ್ನ ಮುದ್ದಿನಾಗಿನಿ?
1: ನನ್ನ ಮುದ್ದಿನಾಗಿನಿ ಸರ್.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಕಿರುಣ, ಮಾನಸ ಸರೋವರ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಮತ್ತೆ ಇದೀಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಚೈತ್ರ ಡಿಎಂ ಅಂತ ಸರ್.
0: ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ನೆಲಮಂಗಲ ತಾಲೂಕಿಂದ ಸರ್.
0: ನೆಲಮಂಗಲ ಅಂದ್ರೆ ಬೆಂಗಳೂರಿನವ್ರೆ?
1: ಹಾ ಸರ್.
0: ಹಾ ಮೇಡಮ್, ಬೆಳಗ್ಗೆ ಏನ್ ತಿಂಡಿ ಮಾಡಿದ್ರಿ?
1: ಇವತ್ತು ಬೆಳಗ್ಗೆನೆ ಫುಲ್ ಮೀಲ್ಸ್ ಸರ್, ಮುದ್ದೆ ಅನ್ನ ಸಾಂಬಾರ್.
0: ಓ, ಫುಲ್ ಮೀಲ್ಸ್.
1: ಹಾ ಸರ್.
0: ಹಾ ಮೇಡಮ್, ಗೃಹಿಣಿನ ತಾವು?
1: ಹೌದು ಸರ್.
0: ಹಾ ಓಕೆ ಮೇಡಮ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ಯಜಮಾನ ಚಿತ್ರದಿಂದ ಸರ್, ನಮ್ಮ ಮನೆಯಲ್ಲಿ ದಿನವೂ ನಿನಗೋ ಚೈತ್ರವೇ ಹಾಡು ಸರ್.
0: ತುಂಬಾ ಇಷ್ಟ ನಾ ಮೂವಿ?
1: ಹಾ ಸರ್, ಇಷ್ಟ.
0: ಹಾ ಹಾ ಹಾ, ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ ಸರ್.
0: ಧನ್ಯವಾದ ಮೇಡಮ್. ಕೇಳಿ ಯಜಮಾನ ಚಿತ್ರದ ಗೀತೆಯನ್ನ ರಾಜೇಶ್ ಚೈತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ.
1: ಹಲೋ ಹಲೋ ಸರ್, ನಾವು ರಾಧಾ ಹಿರಿಯನ್ ಅಂತ ನಾಗಮಂಗಲದಿಂದ ಸರ್.
0: ಮೇಡಮ್ ನಮಸ್ಕಾರ, ಏನ್ ಮಾಡ್ತಿದ್ರಿ ತಾವು?
1: ನಾವು ವೈಫ್, ಹೌಸ್ ವೈಫ್ ಸರ್.
0: ಹೌಸ್ ವೈಫಾ? ಬೆಳಿಗ್ಗೆ ಏನ್ ತಿಂಡಿ ಮಾಡಿದ್ರಿ?
1: ನಾವು ಜೋಳದ ರೊಟ್ಟಿ, ನುಗ್ಗೆ ಸೊಪ್ಪು, ಚಟ್ನಿ ಪುಡಿ
0: ಸರ್. ಒಳ್ಳೆ ಕಾಂಬಿನೇಷನ್. ಯಾವಾಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಮೇಡಮ್?
1: ನಮ್ಗೆ ರಾಯರು ಬಂದ್ರು ಮಾವನ ಮನೆಗೆ ಚಿತ್ರದಿಂದ. ಅಪರಾಧಿ ನಾನೆಲ್ಲ ಅಪರಾಧಿ ಏನಾಗಿಲ್ಲ ಇದು ಸರ್, ಎಸ್ ಬಿ ಬಿ ಅವ್ರು ಆಡಿರೋದು.
0: ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೀವಿ.
1: ನಮ್ಗೆ ವಿಸಿಟ್ ಬರ್ತೀವಿ, ಹೊರಗಡೆ ಹಾಕತೀವಿ ಸರ್, ಕಾಂಪೌಂಡ್ ಮೇಲೆ ಇಟ್ಕೊತೀವಿ. ನಮ್ ರೇಡಿಯೋನ ತುಂಬಾ ಚೆನ್ನಾಗ್ ಬರುತ್ತೆ, ಒಳಗ್ ಬರಲ್ಲ, ಹೊರಗಡೆ ಇಟ್ಕೊಂಡ್ ಕೇಳ್ಕತೀನಿ ಸರ್ ಬೆಳಗ್ಗೆ ಬರ್ತಲ್ಲ ಫುಲ್.
0: ಓ ತುಂಬಾ ಖುಷಿ ಆಯ್ತು, ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿರ್ತೀರಾ?
1: ಈಗ ಬೆಳಗ್ಗೆಲ್ಲ ಫುಲ್ ಫುಲ್ ಕೇಳಿ ಮೆಸೇಜ್ ಹಾಕಿದ್ದೆ, ಎಸ್ಎಂಎಸ್ ಎಲ್ಲ ಕಳ್ಸಿದೀವಿ ಸರ್, ತುಂಬಾ ಚೆನ್ನಾಗಿರುತ್ತೆ ವಿದ್ಯುತ್ ಭಾರತಿ. ನಾವು ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ವಿ, ನಾರ್ಮಲ್ ಸಿಕ್ತಿರ್ಲಿಲ್ಲ, ಈಗ ನಾವು ರೇಡಿಯೋ ತರಿಸ್ಕೊಂಡು ಕಾಂಪೌಂಡ್ ಮೇಲೆ ಇಟ್ಕೊಂಡ್ ಕೇಳ್ಕೊತೀನಿ ಸರ್ ಬೆಳಗ್ಗೆ ಎದ್ದ ತಕ್ಷಣ.
0: ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಮಾತುಗಳನ್ನ ಕೇಳಿ. ಧನ್ಯವಾದ ಮೇಡಮ್.
1: ಆಕಾಶವಾಣಿನೇ ತುಂಬಾ ಇಷ್ಟ ಸರ್, ತುಂಬಾ ಕೇಳ್ತೀವಿ.
0: ತುಂಬಾ ಖುಷಿ ಆಯ್ತು ಮೇಡಮ್.

0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಧನ್ಯವಾದ ಮೇಡಮ್. ಕೇಳಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜ್ ಕೋಟಿ ಅವರ ಸಂಗೀತ ಇರುವಂತಹ ಗೀತೆಯನ್ನ

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸರ್ ಕೇಳಿಸ್ತಿಲ್ಲ.
1: ಆದಿನಾರಾಯಣ ಸ್ವಾಮಿ ಅಂತ ಸರ್.
0: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾವು?
1: ಬೆಂಗಳೂರು.
0: ಹಾ ಸರ್, ಸಂತೋಷ. ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು?
1: ಅದೇ ಸರ್, ಪ್ರೇಮಾಚಾರ್ಯದಿಂದ ಸರ್.
0: ಪ್ರೇಮಾಚಾರ್ಯಿಂದ
1: ನನ್ನೊಡಿಗೆ ಅಂತ ಸಾಂಗ್ ಆಯ್ತು ಸರ್.
0: ಹಾ ಸರ್, ಖಂಡಿತ ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಈಗ ಕೇಳಿ, ಪ್ರೇಮಾಚಾರಿ ಚಿತ್ರದ ಗೀತೆಯನ್ನ ಮನು ಹಾಗೂ ಮಹೇಂದರ್ ಎಸ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನ ನೀಡಿದ್ದಾರೆ.
2: ಮದುವೆ ಆಗ್ತಿದೀಯ, ಹಂಗಾರೆ ನಿನ್ನ ಹೆಂಡ್ರಾಗ ಅವಳು ಹೆಂಗಿರ್ಬೇಕು ಹೇಳಪ್ಪ.

0: ಒಟ್ಟಿಗೆ ಮನೆ ಕಂಡು ಏನಿಲ್ಲ ಮಾಡ್ತೀಯಾ?
1: ಸಮಯ ಇನ್ನೇನು 1 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಪ್ರಧಾನಿ, ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಪಕ್ಷದ ಮೊದಲ ಅಧಿಕೃತ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿಗಳ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಕರ್ನಾಟಕಕ್ಕೆ 5,709.9 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಂದಿನ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಬಾಹ್ಯಾಕಾಶ ನೌಕೆ ಡಾಕಿಂಗ್ ಪ್ರದರ್ಶನ ಕಾರ್ಯಾಚರಣೆಗೆ ನಾಸಾ ತನ್ನ ಮುಂದಿನ ಆರ್ಟೆಮಿಸ್ 3ಗಾಗಿ 3 ಅಮೆರಿಕದ ಗಗನಯಾತ್ರಿಗಳು ಮತ್ತು ಓರ್ವ ಇಟಾಲಿಯನ್ ಗಗನಯಾತ್ರಿಯ ಹೆಸರುಗಳನ್ನು ಘೋಷಿಸಿದೆ. ರಕ್ಷಣಾ ಖರೀದಿ ಹಾಗೂ ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಕುರಿತ ಕಾರ್ಯಾಗಾರ ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜ್ ವಹಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇದೀಗ ನೀವು ಕಳಿಸಿರುವಂತಹ ಸಂದೇಶಗಳನ್ನು ಓದುವಂತಹ ಸಮಯ. ಈಗ ನಾನು ಬೆಳಗ್ಗೆ ಕೇಳಿದ್ದೆ, ನಾನು ಇವತ್ತು ಯಾರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ನಮ್ಮ ಕೆಳಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಕಬಾಡಿ ವೆಂಕಟೇಶ್ ಅವರ ಗೆಸ್ ಮಾಡಿದ್ದಾರೆ ಸರಿಯಾಗಿ, ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿ ಮಾಡ್ತಿದ್ದೀರಿ ಅಂತ. ಹಾಗೆ ಗಜಲಕ್ಷ್ಮಿ ಶಿಡ್ಲಘಟ್ಟಿಂದ, ಇನ್ನು ದೀಪ್ತಿ ದಿನೇಶ್ ಅವರು ಕಟವಾರ ಧಾರವಾಡದಿಂದ ಸಹ

ಸಂದೇಶ ಕಳಿಸಿದ್ದಾರೆ, ನೀವು ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮ ಮಾಡ್ತಿದ್ದೀರಿ ಅಂತ. ಇನ್ನು ಅನೇಕರ ಸಂದೇಶಗಳು ಸಹ ಬಂದಿವೆ. ಯಾರ್ಯಾರು ಏನೇನು ಸಂದೇಶ ಕಳಿಸಿದಿರಿ ಅಂತ ನೋಡ್ತಾ ಹೋಗೋಣ. ಆನಂತರ ಅನೇಕರು ತುಂಬ ಇಷ್ಟದ ಗೀತೆಗಳನ್ನು ಇವತ್ತು ಪ್ರಸಾರ ಮಾಡಿದ್ರಿ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ, ಭವ್ಯ ಅವರು ಹೆಸರುಘಟ್ಟದಿಂದ. ಹಾಗೆಯೇ ಇನ್ನು ವಾಣಿಶ್ರೀ ಧಾರವಾಡದಿಂದ, ಟ್ರೋಲ್ ಆಗುತ್ತೆ ಇದು ನನಗೆ ತುಂಬ ಇಷ್ಟವಾದ ಗೀತೆ ಅಂತ ಸಂದೇಶವನ್ನು ಕಳಿಸಿದಿರಿ. ಇನ್ನು ಮತ್ತೆ ಪ್ರತಿಭಾ ಹೆಬ್ಬಾಳದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ಸುಂದರವಾದ ಹೊಸ ಹಾಡುಗಳು ಪ್ರಸಾರ ಮಾಡ್ತಿದ್ದೀರಿ, ತುಂಬ ಖುಷಿ ಕೊಡ್ತು ನನಗೆ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಸಂದೇಶ ಕಳಿಸಿದ್ದಾರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿವಂತು, ಗಿರೀಶ್ ಕಾರ್ನಾಡ್ ಅವರ ಮಾಹಿತಿ ಹಾಗೂ ನಿರೂಪಣೆ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಸಿದ್ದೇಶ್ವರ ಪ್ರಸಾದ್ ಅವರು ಮೈಸೂರಿನಿಂದ, ಗಿರೀಶ್ ಕಾರ್ನಾಡ್ ಅವರಿಗೆ ಏನು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋದು, ಹಾಗೆ ಅವರು ಅತ್ಯುತ್ತಮ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಚಂದ್ರಮತಿ ಪ್ರಕಾಶ್ ಅವರು ಹಾಡುಗಳು ಇಷ್ಟ ಆದವು ಅಂತ ಸಂದೇಶ ಕಳಿಸಿದ್ದಾರೆ. ಮೋನಿಕಾ ಹಾಸನ್ ಅವರು ಸಹ ಹಾಗೆಯೇ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಗೀತೆ ನನಗೆ ತುಂಬ ಇಷ್ಟ ಆಯಿತು ಅಂತ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೌಸಲ್ಯ ಬನಶಂಕರಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಇನ್ನು ನಾಗೇಂದ್ರ ಗುಂಡಮ್ಮ ಅವರು ಉಳ್ಳಾರ್ತಿಯಿಂದ ತಮ್ಮ ಸಂದೇಶ ಕಳಿಸಿದ್ದಾರೆ, ಪುಟ್ನಂಜ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿದ್ದು ತುಂಬ ಇಷ್ಟ ಆಯಿತು ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಇದೀಗ ಕೇಳೋಣ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನು. ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರು ಸಂಗೀತ ನೀಡಿರುವಂತಹ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ನಿನ್ನ ಪ್ರೇಮದ ಪರಿಯ ಗೀತೆಯನ್ನು ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ಧಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60,00,000 ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12,00,000 ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು May 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣವಚನ ಸ್ವೀಕರಿಸಿದರು. ಅವರು May 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿ May 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. May 26, 2014 ಇಂದಿನ June 10,

0: 2026ರವರೆಗೆ ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಐಎಲ್ಸಿಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ನೆಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದು ಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕೇಳ್ತಿದ್ದೀರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಗೇಮ್ ಶೋ ಸಮಯ. ಹೌದು, ಇವತ್ತು ಬುಧವಾರ. ಬುಧವಾರದ ವಿಶೇಷ ಗೇಮ್ ಶೋ ಪದಬಂಧ. ನೀವೆಲ್ಲರೂ ನಾನು ಕೊಡುವಂತಹ ಸುಳಿವುಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ನಮಗೆ ಸಂದೇಶಗಳ ಮೂಲಕ ಕಳಿಸ್ಕೊಡಿ. ನೀವು ಸಂದೇಶ ಕಳಿಸಿಕೊಡಬೇಕಾಗಿರುವಂತಹ ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ್ತಿದ್ದೀನಿ, ಕೇಳಿಸ್ಕೊಡಿ. 9483091019. ಮತ್ತೊಮ್ಮೆ 9483091019. ಈ ಒಂದು ಸಂಖ್ಯೆಗೆ ಮೊದಲು ನಿಮ್ಮ ಉತ್ತರ, ಆನಂತರ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿ. ಇದೀಗ ನಿಮಗೆ ಮೊದಲ ಸುಳಿವನ್ನು ಕೊಡ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲ ಸುಳಿವು ಹೀಗಿದೆ: ಸದ್ದನ್ನು ಅಡಗಿಸುವಂತೆ ಉಂಟಾದ ಸಂಭ್ರಮಕ್ಕೆ ಹೀಗೆಂದು ಹೆಸರು. ಮತ್ತೊಮ್ಮೆ, ಸದ್ದನ್ನು ಅಡಗಿಸುವಂತೆ ಉಂಟಾದ ಸಂಭ್ರಮಕ್ಕೆ ಹೀಗೆಂದು ಹೆಸರು. ಇದು 4 ಅಕ್ಷರದ ಉತ್ತರ ಆಗಿರುತ್ತೆ. ಮತ್ತೊಮ್ಮೆ, ಇದು 4 ಅಕ್ಷರದ ಪದದ ಉತ್ತರವಾಗಿರುತ್ತೆ. ನಿಮಗೆ ಪ್ರಶ್ನೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನಿಮಗೆ ಈ ಒಂದು ಉತ್ತರವನ್ನು ಹೇಳಲಿಕ್ಕೆ 1 ಗೀತೆಯ ಕಾಲಾವಕಾಶ ಇದೆ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ.

ನಾನು ಸುಳಿವನ್ನ ಕೊಟ್ಟಿದ್ದೆ ಸದನ್ನ ಅಡಗಿಸುವಂತೆ ಉಂಟಾದಂತಹ ಸಂಭ್ರಮಕ್ಕೆ ಹೀಗೆಂದು ಹೆಸರು. ಅದು ಏನು ಅಂತ ಕೇಳಿದೆ, ಅದು ನಾಲ್ಕಕ್ಷರದ ಪದ ಅಂತ ಸುಳಿವನ್ನ ಕೊಟ್ಟಿದೆ. ನೀವು ಯಾರ್ಯಾರು ಸರಿಯಾದ ಉತ್ತರಗಳನ್ನ ಕಳಿಸಿದ್ದೀರಿ ಅಂತ ನಾವು ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಕಳಿಸಿದವರ ಹೆಸರುಗಳನ್ನ ನಾನು ಈಗ ಹೇಳ್ತಾ ಹೋಗ್ತೇನೆ. ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಪ್ರತಿಭಾ ಬೆಂಗಳೂರಿನಿಂದ, ಜಗದಂಬಿಕಾ ಹಂಸವೇಣಿ ಅವರು, ಅರ್ಪಿತಾ ಅವರು ಬೆಂಗಳೂರಿನಿಂದ, ಶಾಂತಿನಿ ಅವರು ಹಾಸನದಿಂದ, ಪೂರ್ಣಿಮಾ ಮೇಸ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಇನ್ನು ಶ್ವೇತಾ ಎಸ್ ರಾವ್ ಅವರು

ಹಳ್ಳಿಯಿಂದ, ವೆಂಕಟೇಶ್ ಸುಂಕದಕಟ್ಟೆಯಿಂದ, ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ಗದಗದಿಂದ ಪೂರ್ಣಿಮಾ ಅವರು, ಹಾಗೆ ರವಿ ಭಟ್ಟಲೇರಿ ಸೀನ್ ಹಳ್ಳಿಯಿಂದ, ಇನ್ನು ಎಸ್ ಎಂ ಶೋಭಾ ಅವರು ಹಾಸನದಿಂದ, ರಮೇಶ್ ಅವರು ವಾಡಿಕೆರೆಯಿಂದ, ಇನ್ನು ಮೀನಾಕ್ಷಿ ಅವರು 8ನೇ ಮೈಲಿಯಿಂದ, ಸುರೇಂದ್ರ ಕುಂದಾಪುರದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಇನ್ನು ಜಯಶೀಲ ಅವರು ಜೆಪಿ ನಗರದಿಂದ, ರೇಖಾ ಅವರು ಯಲಹಂಕದಿಂದ, ಪದ್ಮಶ್ರೀ ಕುಟುಂಬದಿಂದ, ರಾಮಚಂದ್ರಪುರದಿಂದ, ಬೆಂಗಳೂರು ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಂದ್ರಶೇಖರ ಹೊನ್ನಗಾಂಡನ ಹಳ್ಳಿ ಶಿರಾಯಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ನಾನು ಈಗ ಯಾರ್ಯಾರ ಹೆಸರು ಹೇಳಿದೆ ಅವರೆಲ್ಲರೂ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ. ಅವರಿಗೆ ವಿವಿಧ ಭಾರತೀಯ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಉತ್ತರ ಏನಾಗಿತ್ತು ಅಂದರೆ, ಉತ್ತರ ಆಗಿತ್ತು ಸಡಗರ. ಹೌದು, ಸದ್ದನ್ನು ಅಡಗಿಸುವಂತೆ ಉಂಟಾದ ಸಂಭ್ರಮಕ್ಕೆ ಸಡಗರ ಅಂತ ಕರೀತಾರೆ. ಇನ್ನು ನಮ್ಮ 2ನೇ ಪ್ರಶ್ನೆ, ಇದೀಗ ನಾಟಕದಲ್ಲಿ ಮಾತ್ರವಲ್ಲ ಜೀವನದಲ್ಲಿಯೂ ತೆರೆಯ ಹಿಂದೆ ನಡೆಯುವಂತಹ ಚಟುವಟಿಕೆಗೆ ಹೀಗೆಂದು ಹೆಸರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸರಿಯಾಗಿ. ನಾಟಕದಲ್ಲಿ ಮಾತ್ರವಲ್ಲ ಜೀವನದಲ್ಲಿಯೂ ತೆರೆಯ ಹಿಂದೆ ನಡೆಯುವಂತಹ ಚಟುವಟಿಕೆಗೆ ಹೀಗೆಂದು ಹೆಸರು. ಇದೂ ಸಹ 4 ಅಕ್ಷರದ ಪದ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ನಮಗೆ ಕಳಿಸಿಕೊಡಿ. ನಿಮಗೆ 1 ಗೀತೆಯ ಕಾಲಾವಕಾಶ ಇದೆ.

ನಾನು ಪ್ರಶ್ನೆಯನ್ನು ಕೇಳಿದ್ದೆ ಅಂದರೆ, ನಿಮಗೆ ಸುಳಿವನ್ನು ಕೊಟ್ಟಿದ್ದೆ, ನಾಟಕದಲ್ಲಿ ಮಾತ್ರವಲ್ಲ ಜೀವನದಲ್ಲಿಯೂ ತೆರೆಯ ಹಿಂದೆ ನಡೆಯುವಂತಹ ಚಟುವಟಿಕೆಗೆ ಹೀಗೆಂದು ಹೆಸರು ಅಂತ. ಅದು ನಾಲ್ಕು ಅಕ್ಷರದ ಪದ ಅಂತ ಸಹ ಹೇಳಿದೆ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಅವರ ಹೆಸರುಗಳನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಜಗದಂಬಿಕಾ ಅವರು, ಜಗದಂಬಿಕಾ ಹಂಸವೇಣಿ ಅವರು ಉತ್ತರ ಸರಿ ಇದೆ. ಸುಜಾತ ಆರ್ ಗಣೇಶ್ ಅವರು ರಾಜಾಜಿನಗರಿಂದ, ಪ್ರತಿಭಾ ಅವರು ಬೆಂಗಳೂರಿನಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಮೀರಾ ಸುಭಾಷ್ ಅವರು ಕುಲಕರ್ಣಿ ಕೆಂಗೇರಿಯಿಂದ, ಬೆಂಗಳೂರು ಕೆಂಗೇರಿಯಿಂದ, ಇನ್ನು ಮಮತಾ ರಘು ಅವರು ಕಡೂರಿನಿಂದ, ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ, ಮಂಜು ಕೆ ಅವರು, ಹಾಗೆ ಜಯಶೇ ಭವಾನಿ ಶಂಕರ್ ಅವರು ನಿಳುಬೆ ಸುಳ್ಯದಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಂದಕಿಶೋರ್ ಅವರು ಬಸವನಗುಡಿಯಿಂದ, ನಿಮ್ಮ ಉತ್ತರ ಸರಿ ಇದೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ, ಇವರ ಉತ್ತರ ಸಹ ಸರಿ ಇದೆ. ಸುರೇಂದ್ರ ಅವರು ಕುಂದಾಪುರನ ಸಂದೇಶ ಕಳಿಸಿದ್ದಾರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಅರ್ಪಿತಾ ಅವರು ಬೆಂಗಳೂರಿನಿಂದ, ಲಲಿತಾ ಮಣಿ ಕಳಸದಿಂದ, ನಿಮ್ಮ ಅನೇಕ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ, ಆದರೆ ಕೆಲವರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅನಿಸುತ್ತೆ. ಇನ್ನು ಚಂದ್ರಶೇಖರ್ ಅವರು ಹೊನ್ನಗೊಂಡನಹಳ್ಳಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅನೇಕರ ಸಂದೇಶಗಳು ನಮಗೆ ಬಂದು ತಲುಪ್ತಾ ಇದ್ದಾವೆ, ಆದರೆ ಕೆಲವರು ಅದನ್ನು ನಾನು ಹೇಳಿದಂತಹ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸುತ್ತೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂದರೆ, ಸರಿಯಾದ ಉತ್ತರ ಆಗಿತ್ತು ತೆರೆಮರೆ. ಹೌದು, ನಾಟಕದಲ್ಲಿ ಮಾತ್ರವಲ್ಲ ಜೀವನದಲ್ಲಿಯೂ ತೆರೆಯ ಹಿಂದೆ ನಡೆಯುವಂಥ ಚಟುವಟಿಕೆಯನ್ನು ತೆರೆಮರೆ ಅಂತ ಕರಿತೀವಿ. ಯಾರ್ಯಾರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ ಅವರಿಗೆಲ್ಲ ಪ್ರೀತಿಯ ಚಪ್ಪಾಳೆ. ಇದೀಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಕವನದ ಮೂಲಕ ದಿನವೂ ಕನ್ನಡ ತಾಯಿಗೆ ಮೆರವಣಿಗೆ ಮಾಡಿದ ನಿಸಾರ್ ಅಹಮದ್ ಅವರ ಇನ್ನೊಂದು ಹೆಸರು. ಮತ್ತೊಮ್ಮೆ, ಕವನದ ಮೂಲಕ ದಿನವೂ ಕನ್ನಡ ತಾಯಿಗೆ ಮೆರವಣಿಗೆ ಮಾಡಿದಂತಹ ನಿಸಾರ್ ಅಹಮದ್ ಅವರ ಇನ್ನೊಂದು ಹೆಸರು. ಇದು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ನಮಗೆ ತಲುಪಿಸಿ.

ನಾನು ಸುಳಿವನ್ನ ಕೊಟ್ಟಿದ್ದೆ ಕವನದ ಮೂಲಕ ದಿನವೂ ಕನ್ನಡ ತಾಯಿಗೆ ಮೆರವಣಿಗೆ ಮಾಡಿದಂತಹ ನಿಸಾರ್ ಅಹಮದ್ ಅವರ ಇನ್ನೊಂದು ಹೆಸರು ಅಥವಾ ಬಿರುದು ಏನು ಅಂತ, ಅದಕ್ಕೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅವರ ಹೆಸರುಗಳನ್ನು ಇದೀಗ ಹೇಳ್ತಾ ಹೋಗ್ತೀನಿ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ತಮ್ಮ ಉತ್ತರ ಸರಿಯಿದೆ, ಜಗದಂಬಿಕಾ ಹಂಸವೇಣಿ ಅವರು ಉತ್ತರ, ಭಾಸ್ಕರ್ ಎಂ ಅವರು ಒಡಗೇನಹಳ್ಳಿಯಿಂದ, ಹಾಗೆ ಜೈಶೀಲ ಅವರು ಜೆ ಪಿ ನಗರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಸುಭಾನ್ಕೋರಿ ಅವರು ಹಂಪಸಾಗರದಿಂದ, ಶಾಂತಿನಿ ಹಾಸನದಿಂದ, ಹಾಗೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಕಲಾ ಅರುಣ್ ಅವರ ಉತ್ತರ ಸರಿಯಿದೆ, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಇನ್ನು ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ, ಅನುಷಾ ಅವರ ಉತ್ತರ ಸರಿಯಿದೆ, ವೆಂಕಟೇಶ್ ಅವರು ಸುಂಗದಕಟ್ಟೆಯಿಂದ, ರಾಧಾ ಹಿರಿಯಣ್ಣ ಅವರ ಉತ್ತರ ಸರಿಯಿದೆ, ಶ್ವೇತಾ ಎಸ್ ಆರ್ ಸುಳ್ಯದಿಂದ, ಹಲಗೂರು ಸದಾಶಿವ ಹಲಗೂರು ಅವರು ಬನಶಂಕರಿ ಎರಡನೇ ಹಂತದಿಂದ, ನಿಮ್ಮ ಉತ್ತರ ಸಹ ಸರಿಯಿದೆ, ಪದ್ಮಶ್ರೀ ಕುಟುಂಬದ ಉತ್ತರ ಸರಿಯಿದೆ, ಎಂ ಈಶಣ್ಣ ಮುತಿಗಾರ ಹಳ್ಳಿಯಿಂದ, ಸುಮಾ ಚಿಕ್ಕಮಗಳೂರಿನಿಂದ ನಿಮ್ಮ ಉತ್ತರ ಸರಿಯಿದೆ, ಉದಯ ಕರ್ಕೇರ ಉಡುಪಿಯಿಂದ, ಎಚ್ ಕುಮಾರ್ ಜೋಗಿಹಳ್ಳಿಯಿಂದ, ಎಸ್ ಜಗದೀಶಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ,

0: ಪ್ರತಿಭಾ ರಾಘವೇಂದ್ರ ಅವರು ಸಂಡೂರು ತಾಲೂಕಿನಿಂದ, ತಮ್ಮ ಉತ್ತರ ಸಹ ಸರಿಯಿದೆ. ಚೈತ್ರ ಡಿ ಎಂ ನೆಲಮಂಗಲದಿಂದ. ಇನ್ನು ಕೃಷ್ಣಾರೆಡ್ಡಿ ಗೋರಿಬಿದನೂರಿನಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ಪ್ರವೀಣ್ ಹೊಸಕೋಟೆ ನವೋದಯ ನಗರದಿಂದ ನಿಮ್ಮ ಉತ್ತರ ಸಹ ಸರಿಯಿದೆ. ರಾಜಶೇಖರ ಪಾಪನಾಳ ಭೂಪಾಲ್ನಿಂದ, ಹಾಗೆಯೇ ಹರೀಶ್ ಮಲ್ಲೇಶ್ವರ ನಿಮ್ಮ ಉತ್ತರ ಸಹ ಸರಿಯಿದೆ. ಇನ್ನು ಅನೇಕರ ಉತ್ತರಗಳು ನಮ್ಮನ್ನು ಬಂದು ತಲುಪ್ತಿದ್ವೆ, ಆದರೆ ಎಲ್ಲರ ಉತ್ತರಗಳನ್ನು ನಮಗೆ ಓದಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ಹಾಗೆಯೇ ರಾಘವೇಂದ್ರ ಅವರು ಕುಂದಾಪುರದಿಂದ, ಅರ್ಪಿತಾ ಬೆಂಗಳೂರಿನಿಂದ, ಇನ್ನು ಅನೇಕರ ಉತ್ತರಗಳು ಬಂದಿವೆ. ದಯಮಾಡಿ ಕ್ಷಮಿಸಿ, ಎಲ್ಲರ ಉತ್ತರಗಳನ್ನು ಇದೀಗ ಓದಲಿಕ್ಕೆ ಆಗ್ತಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು ಅಂದರೆ, ನಿತ್ಯೋತ್ಸವ ಕವಿ ಅವ್ರದು. ಹೌದು, ನಿಸಾರ್ ಅಹಮದ್ ಅವರನ್ನು ನಿತ್ಯೋತ್ಸವ ಕವಿ ಅಂತ ಕರೆಯಲಾಗುತ್ತೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಇದೀಗ ನಾವು ಮುಂದಿನ ಪ್ರಶ್ನೆ ತಗೋಣ. ಸುಳಿವಿನ ಅತ್ತ, ತನಿಖೆ ಎದುರಿಸುತ್ತಿದ್ದು ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಬಂದಿಗೆ ಹೀಗೆಂದು ಹೆಸರು. ಮತ್ತೊಮ್ಮೆ ಪ್ರಶ್ನೆ, ತನಿಖೆ ಎದುರಿಸುತ್ತಿದ್ದು ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಬಂದಿಗೆ ಹೀಗೆಂದು ಹೆಸರು. ನಿಮಗೆ ಉತ್ತರ ಕೊಡೋದಕ್ಕೆ, ಒಂದು ಉತ್ತರವನ್ನು ಕಳಿಸಿಕೊಡಲಿಕ್ಕೆ ಒಂದು ಗೀತೆಯ ಕಾಲಾವಕಾಶ ಇದೆ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಾನು ಪ್ರಶ್ನೆಯನ್ನ ಕೇಳಿದೆ. ತನಿಖೆಯನ್ನ ಎದುರಿಸುತ್ತಿದ್ದು ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಬಂದಿಗೆ ಹೀಗೆಂದು ಹೆಸರು ಅಂತ ನೂರಾರು ಸಂದೇಶಗಳ ಮೂಲಕವಾಗಿ ನೀವು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಆದರೆ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಕಲಾ ಅರುಣ್ ಅವರು, ಹಾಗೆಯೇ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ ನಾನು ಕೇಳಿದ ಪ್ರಶ್ನೆಯನ್ನು. ಸಿದ್ದು ಶಿವಮೊಗ್ಗದಿಂದ ನಿಮ್ಮ ಉತ್ತರ ಸರಿ ಇದೆ. ಗಾಯತ್ರಿ ಚಂದ್ರಶೇಖರ್ ಇಲ್ಲ, ನಿಮ್ಮ ಉತ್ತರ ತಪ್ಪಿದೆ. ಅರ್ಪಿತಾ ಬೆಂಗಳೂರಿನಿಂದ ನಿಮ್ಮ ಉತ್ತರ ಸರಿ ಇದೆ. ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ, ನಿಮ್ಮ ಉತ್ತರ ಸಹ ಸರಿ ಇದೆ. ಮೀನಾಕ್ಷಿ ಅವರು 8ನೇ ಮೈಲಿನಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಸಚ್ಚಿದಾನಂದ ಮೂರ್ತಿ ಬೆಂಗಳೂರಿನಿಂದ. ಹಾಗೆಯೇ ಟಿ ಮಂಜು ಕೆ ಅವರು ತಾವಗೆರೆಯಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಇನ್ನು ಕುಮಾರ್ ಬಂಗಾರಿ ಅವರು ಬೆಂಗಳೂರಿನಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ನಂಜನಗೂಡು ತಾಲೂಕು ಸಿಂಧನಹಳ್ಳಿ ಗ್ರಾಮದಿಂದ ಎಸ್ ಎಂ ಮಹೇಶ್ ಅವರು ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಜಿ ಸೋಮಶೇಖರ್ ಶಿವಾನಿ ಅವರು, ಇನ್ನು ಎನ್ ಜಿ ಬಸವರಾಜು ಅನ್ನಪೂರ್ಣ ಚಿತ್ರದುರ್ಗದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಎಚ್ ಬಿ ಜಯರಾಮ್ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಆರ್ ಮನೋಜ್ ಅವರು ತುಮಕೂರಿನಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಅನೇಕರು ಅಂದರೆ ಉತ್ತರಕ್ಕೆ ಆಪೋಸಿಟ್ ಆಗಿರುವಂಥ ಒಂದು ಪದವನ್ನು ನೀವೆಲ್ಲ ಕಳಿಸಿದ್ದೀರಿ. ಅಂದರೆ ಆತ ಇನ್ನೂ ವಿಚಾರಣೆಯಲ್ಲಿದ್ದಾನೆ, ಆತನ್ನ ಏನಂತ ಕರೀತಾರೆ ಅಂತ ನಾನು ಕೇಳಿದ್ದೆ. ನೀವೆಲ್ಲರೂ ಆತನಿಗೆ ಶಿಕ್ಷೆ ಆದ ನಂತರ ಆತನನ್ನು ಏನಂತ ಕರೀತಾರೆ ಅಂತ ನೀವೆಲ್ಲ ಕಳಿಸ್ಬಿಟ್ಟಿದ್ದೀರಿ ಅನೇಕರು. ರಾಧಾಕೃಷ್ಣ ಚಲ್ಲಹಳ್ಳಿ, ನಿಮ್ಮ ಉತ್ತರ ಸಹ ಸರಿ ಇದೆ. ವೆಂಕಟೇಶ್ ಸುಂಕದಕಟ್ಟೆಯಿಂದ ನಿಮ್ಮ ಉತ್ತರ ಸರಿ ಇದೆ. ಇನ್ನು ಕಲಬುರಗಿಯಿಂದ ಅರುಣ್ ಕುಮಾರ್ ಭಟ್ ಅವರು, ನಿಮ್ಮ ಉತ್ತರ ಸಹ ಸರಿ ಇದೆ. ಗೀತಾ ಪ್ರಕಾಶ್ ಕಿತ್ತನಹಳ್ಳಿ ಬೆಂಗಳೂರಿನಿಂದ. ಇನ್ನು ಈಶಣ್ಣ ಮುತ್ತಿಗಾರಹಳ್ಳಿಯಿಂದ. ಜಿ ಎಸ್ ಚಂದನ್ ಅವರು ಚಿತ್ರದುರ್ಗ. ಅನೇಕ ಉತ್ತರಗಳು ನಮ್ಮನ್ನು ತಲುಪಿವೆ. ಯಾರ್ಯಾರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ ಅವರಿಗೆ ವಿವಿಧ ಭಾರತೀಯ ಕಡೆಯಿಂದ ಪ್ರೀತಿಯ ಚಪ್ಪಾಳೆ. ಉತ್ತರ ಏನಾಗಿತ್ತಪ್ಪ ಅಂದರೆ ಆರೋಪಿ ಅಥವಾ ವಿಚಾರಣಾಧೀನ ಕೈದಿ. ಇವೆರಡೂ ಸಹ ಉತ್ತರಗಳಾಗಿತ್ತು. ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ರಿ ಅವ್ರಿಗೆ ಆಲ್ರೆಡಿ ನಾನು ಚಪ್ಪಾಳೆಯ ಮೂಲಕ ನಿಮ್ಮನ್ನು ಅಭಿನಂದಿಸಿದ್ದೇನೆ. ಇದೀಗ ಮುಂದಿನ ಪ್ರಶ್ನೆ. ಕನಲಿ ಕೆಂಡವಾದಾಗ ನೋವಿನಲ್ಲೂ ಸಿಕ್ಕ ಸಂತಸವಿದು. ಕನಲಿ ಕೆಂಡವಾದಾಗ ನೋವಿನಲ್ಲೂ ಸಿಕ್ಕಂತಹ ಸಂತೋಷಕ್ಕೆ ಹೀಗೆಂದು ಹೆಸರು. ಆದಷ್ಟು ಬೇಗ ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಕಳಿಸಿಕೊಡಿ. ನಿಮ್ಮ ಉತ್ತರಕ್ಕಾಗಿ ನಮ್ಮ ನಿರೀಕ್ಷೆ.

ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಕನಲಿ ಕೆಂಡವಾದಾಗ ನೋವಿನಲ್ಲೂ ಸಿಕ್ಕಂತಹ ಸಂತಸವಿದು ಅಂತ. ಯಾರ್ಯಾರು ಸರಿಯಾದ ಉತ್ತರವನ್ನು ಕಳಿಸಿದಿರಿ ನೋಡೋಣ. ಉದಯ ಕರ್ಕೆರೆ ಉಡುಪಿಯಿಂದ, ಹಾಗೆಯೇ ನಂದಕಿಶೋರ್ ಅವರು ಬಸವನಗುಡಿ ಬೆಂಗಳೂರಿನಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಪ್ರತಿಭಾ ರಾಘವೇಂದ್ರ ಅವರ ಉತ್ತರ ಸರಿ ಇದೆ. ಇನ್ನು ಅಶೋಕ್ ಶೆಣೈ ಇಕ್ಕೇರಿ ಸಾಗರದಿಂದ, ನಿಮ್ಮ ಉತ್ತರ ಸರಿ ಸಹ ಸರಿ ಇದೆ. ಗಾಯತ್ರಿ ಚಂದ್ರಶೇಖರ್ ಅವರು ಸಾಗರದಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ನಿಮ್ಮ ಉತ್ತರ ಸಹ ಸರಿ ಇದೆ. ಅನೇಕರು ನಾನು ಕೇಳಿದ ಪ್ರಶ್ನೆಯನ್ನು

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 2:16. ಈಗ ಕಾರ್ಯಕ್ರಮ ಸ್ಪಂದನ, ನಮ್ಮ ನಿಮ್ಮ ಮಾತು. ಪತ್ರಗಳು ಹಾಗೂ ಇಮೇಲ್ ಆಧಾರಿತ ಸಂದೇಶಗಳನ್ನು ಕಾರ್ಯಕ್ರಮ ಪ್ರಸ್ತುತಿ ಚಂದು ಹಾಗೂ KV ಕೃಷ್ಣಪ್ಪ.

0: ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಚಂದು ಬಾನುಲಿ ಬಂಧು.
1: ನಾನು ಕೃಷ್ಣಪ್ಪ ಕೋಲಾರ.
0: ನಮ್ಗೆ ಒಂದು ಪತ್ರ ಬರೆದಿದ್ದಾರೆ, ಹೆಸರುಘಟ್ಟದಿಂದ ಪೃಥ್ವಿರಾಜ್ ಮತ್ತೆ ಕೃತಿಕಾ ಅಂತ. ಶನಿವಾರ ಮತ್ತೆ ಭಾನುವಾರ ನಾವು ವಾಟ್ಸ್ಆಪ್ ನಲ್ಲಿ ಸಂದೇಶ ತಗೊಳ್ತೀವಲ್ಲ, ಸಂದೇಶ ನಮಗೆ ಸಂಗೀತ ನಿಮಗೆ
1: ಆಧಾರಿತ ಎಸ್ಎಂಎಸ್ ಬೇಸ್ಡ್ ಪ್ರೋಗ್ರಾಮ್,
0: ಅದರಲ್ಲಿ ನೀವು ಹಾಡುಗಳನ್ನ ಪ್ರಸಾರ ಮಾಡ್ತೀರಿ. ಕೆಲವರು ಕೇಳುಗರಂತೂ ತುಂಬಾ ಅಪರೂಪದ ಹಳೆಯ ಹಾಡುಗಳನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾರೆ. ಆಮೇಲೆ ನಮ್ಗೆ ಇಷ್ಟ ಆಗೋದೇನಂತ ಹೇಳಿದ್ರೆ, ತುಂಬಾ ಜನರ ಹೆಸರುಗಳನ್ನ ನೀವು ಹೇಳ್ತಿರಲ್ಲ, ಯಾರ್ಯಾರೋ ಎಲ್ಲೆಲ್ಲಿಂದನೋ ಮೆಸೇಜ್ ಕಳಿಸಿರ್ತಾರೆ, ಅದನ್ನ ಕೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ. ನಾವು ರಿಕ್ವೆಸ್ಟ್ ಕಳಿಸಿರ್ತೀವಿ, ನಮ್ಮ ಹಾಡು ಪ್ರಸಾರ ಆಗದೆ ಇದ್ರೆ ನಮ್ಗೇನು ಬೇಸರ ಆಗಲ್ಲ, ಬಟ್ ಒಂದಷ್ಟು ಜನರು ಪರಿಚಯ ಮಾಡ್ಕೊಳಕ್ ಆಗತ್ತೆ ನಮ್ಗೆ.
1: ಅದು ಅದು ಮುಖ್ಯ.
0: ಈಗ ರೇಡಿಯೋ ಕೇಳಬೇಕು ಅನ್ನೋದು ಅದಕ್ಕೆ.
1: ಹೌದು ಹೌದು, ಈಗ ರೇಡಿಯೋ ಯಾರು ಕೇಳ್ತಾರೋ ಯಾರು ಬಿಡ್ತಾರೋ ಅನ್ನೋದಕ್ಕಿಂತ ಯಾರು ಕೇಳ್ತಾ ಇರೋದು ಯಾರು ಕೇಳ್ತಾ ಇದಾರೆ ಅನ್ನೋದು ನಮ್ಗೆ ಅಲ್ಲಿ ಪ್ರೂಫ್ ಸಿಕ್ಬಿಡುತ್ತೆ.
0: ಕೆಲವರು ತುಂಬಾ ಜನ ಅದಕ್ಕೋಸ್ಕರ ಕೇಳ್ತಾರೆ. ಆಮೇಲೆ ಅವ್ರ ಮನಸ್ಸಲ್ಲೇ ಅಂದ್ರೆ ನಮ್ಗೆ ಅಲ್ಲಿ ಇಲ್ಲಿ ಬೇರೆ ಕಡೆ ಹೋದಾಗ ಹೇಳ್ತಾರಲ್ವಾ, ನೀವ್ ಅವತ್ತು ರೇಡಿಯೋದಲ್ಲಿ ಮಾತಾಡ್ತಾ ಇದ್ರಿ, ಇಂಥವ್ರು ಮಾತಾಡಿದ್ರು ಇಂಥವ್ರು ಮಾತಾಡಿದ್ರು, ಅವ್ರು ಏನ್ರಿ ಹಂಗೆ ಇವ್ರೇನ್ರಿ ಹಿಂಗೆ ಅಂತ ಹೇಳೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ, ಇವ್ರು ಅದನ್ನೇ ಹೇಳ್ತಾ ಇದಾರೆ.
1: ಈಗ ನಮ್ಮ ರಾಜ್ಯದ ಜನತೆನೆ ಅಲ್ಲ, ನಮ್ಮ ದೇಶದ, ನಮ್ಮ ಇಡೀ ಪ್ರಪಂಚದ ಕನ್ನಡಿಗರು ಎಲ್ಲೆಲ್ಲಿದಾರೋ ಅವ್ರು ಕೂಡ ನಮ್ಮ ನ್ಯೂಸ್ ಆನ್ ಏರ್ ಆಪ್ ಬಂದ ಮೇಲೆ ಅವ್ರು ಅಲ್ಲಿ ಕೂಡ ನಮ್ಮ ಕನ್ನಡ ಕಾರ್ಯಕ್ರಮಗಳನ್ನು ಕೇಳ್ತಾ ಅವ್ರು ನಮ್ಗೆ ಸಂದೇಶ ಕಳಿಸುವಂತದ್ದು, SMS ಮಾಡುವಂತದ್ದು, ಇಮೇಲ್ ಮಾಡುವಂತದ್ದು, ಈ ತರ ಎಲ್ಲ ಮಾಡ್ತಿದ್ದಾರೆ. ಇದು ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆ. ಕೆನಡಾ ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಅಮೆರಿಕ ಇರಬಹುದು, ಜಪಾನ್ ಇರಬಹುದು, ಎಲ್ಲೇ ಇರಲಿ ಪ್ರಪಂಚದಲ್ಲಿ ಅವರು ನಮ್ಮ ಕನ್ನಡಿಗರು ಎಲ್ಲಿದ್ದಾರೋ ಅಲ್ಲಿಂದ ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ ನಮ್ಮೊಂದಿಗೆ ಅವ್ರು ಸ್ಪಂದಿಸ್ತಾರಲ್ಲ, ನಮ್ಮ ಜೊತೆಗೆ ಅವ್ರ ಸಂಪರ್ಕಕ್ಕೆ ಬಂದಿದ್ದಾರಲ್ಲ, ತುಂಬಾ ಖುಷಿ ಆಗುತ್ತೆ ನಮಗೆ.
0: ನಮ್ಮ ಶಿಡ್ಲಘಟ್ಟದಿಂದ ಗಜಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ, ನೀವು ಪ್ರತಿ ಭಾನುವಾರ ಮಧ್ಯಾಹ್ನ 12:05 ಮಕ್ಕಳಿಗೋಸ್ಕರ ಫೋನಿನ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಕೇಳಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆ ಮಕ್ಕಳ ಮಾತು, ಮಕ್ಕಳ ಜೊತೆಗೆ ನೀವು ಮಾತಾಡುವಂತ ಮಾತುಗಳು, ಒಟ್ಟಾರೆ 1 ಗಂಟೆ ಕಾರ್ಯಕ್ರಮ ಹೇಗೆ ಕಳೆದು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ. 2 ಸಲ ಯಾಕೆ ಮಾಡಬಾರ್ದು ಈ ಕಾರ್ಯಕ್ರಮ ಅಂತ ಶಕುಂತಲಾ ಹನುಮಂತರಾಯಪ್ಪ ತುಮಕೂರಿನಿಂದ, ರಾಘವೇಂದ್ರ ಕುಂದಾಪುರ ಇವರು ಕೂಡ ಅದನ್ನ ಹೇಳ್ತಾ ಇದ್ರೆ, ನಮ್ಗೆ ಭಾನುವಾರದ ಮಕ್ಕಳ ಜೊತೆಗಿನ ಮಾತುಕತೆ ತುಂಬಾ ಚೆನ್ನಾಗಿರುತ್ತೆ, ಕೇಳಕ್ ಖುಷಿ ಆಗುತ್ತೆ ಅಂತಾರೆ.
1: ನಿಜವಾಗ್ಲೂ ಇದು ಒಂದು ಮಕ್ಕಳ ಮುಗ್ಧ ಮಾತನ್ನ ನಾವು ಕೇಳ್ತಾ ಇದ್ರೆ ಇನ್ನು ಹೆಚ್ಚಿಗೆ ಮಾತಾಡ್ಬೇಕು ಅನ್ಸುತ್ತೆ. ಅವರು ಏನೇನೋ ಹೊಸ ಹೊಸ ವಿಷಯಗಳನ್ನ ಹೇಳ್ತಾರೆ. ನಾವು ಅನ್ಕೊಂತೀವಿ ಎಲ್ಲ ನಮ್ಗೆ ಗೊತ್ತಿದೆ, ಸಣ್ಣ ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ, ಬಟ್ ಅವರಲ್ಲಿ ಏನೋ ಒಂದು ಇರುತ್ತೆ, ಪ್ರತಿಭೆ ಇರುತ್ತೆ, ಏನೋ ಒಂದು ಹೊಸ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ.
0: ಆಮೇಲೆ ಪರವಾಗಿಲ್ಲ, ಅವ್ರು ಏನು ಹೇಳಲಿಲ್ಲ ಅಂದ್ರು ನಾವು ಮುಗ್ಧತೆನೇ ಸಾಕು.
1: ಹೌದು ಹೌದು ಹೌದು. ಮತ್ತೆ ಅವ್ರ ಸ್ಕೂಲ್ ಬಗ್ಗೆ, ಟೀಚರ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ, ತಂದೆ ತಾಯಿ ಬಗ್ಗೆ, ಊರಿನ ಒಂದು ವಾತಾವರಣದ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನೀವು ಹೇಳ್ದಂಗೆ ಅವ್ರ ಮುಗ್ಧ ಮಾತುಗಳನ್ನ ಇನ್ನೂ ಹೆಚ್ಚಾಗಿ ಕೇಳಬೇಕು ಅನ್ಸುತ್ತೆ.
0: ಬೇರೆ ಟೈಮಲ್ಲಿ ಮಕ್ಕಳು ಫ್ರೀಯಾಗಿ ಸಿಗಲ್ವಲ್ಲ, ಭಾನುವಾರ ಮಾತ್ರ,
1: ಶನಿವಾರ ಕೂಡ
0: ಶಾಲೆಗೆ ಹೋಗ್ತಾರೆ.
1: ಹೌದು,
0: ಹಾಗಾಗಿ ಭಾನುವಾರ ತುಂಬಾ ಸೂಕ್ತವಾಗಿದೆ. ಅಂದ್ರೆ ಇನ್ನಷ್ಟು ಬೇಕು ಬೇಕು ಅನ್ನುವಾಗಲೇ ಕಾರ್ಯಕ್ರಮ ಮುಗಿದು ಹೋಗೋದು ಕೂಡ ಒಂಥರ

0: ಚಂದಾನೆ.
1: ಹೌದು,
0: ವಾರಕ್ಕೊಂದ್ಸಲ ಖಂಡಿತ ನೀವು ಕಾಯ್ರಿ, ಮಕ್ಕಳು ಮಾತಾಡ್ತಾರೆ, ಮಕ್ಕಳ ಜೊತೆಗೆ ನಾವು ಈ ಒಂದು ಸಂಭಾಷಣೆಯನ್ನ ನೀವು ಕೇಳಿಸ್ಕೊಳ್ಳಿ ಅಂತ ನಾವು ಹೇಳಬಹುದು. ತಿಪ್ಪೇಸ್ವಾಮಿ ಅವರು ಕೂಡ ಹರಿಹರದಿಂದ, ಮತ್ತೆ ಉದಯ್ ಕರ್ಕೇರ ಅವರು ಅವರು ಕೂಡ ಉಡುಪಿಯಿಂದ ಮೇಲ್ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಅವರು ಈ ಭಾನುವಾರ ಮತ್ತೆ ಕಳೆದ ಭಾನುವಾರ ಎರಡೂ ವಾರ ನಾವು ಮಕ್ಕಳ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು. ಬಿ ಕೆ ಸುಮತಿ ಅವರು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು, ಒಂಥರ ಸಕ್ಕರೆ ಸವಿದ ಹಾಗಿತ್ತು ಕಾರ್ಯಕ್ರಮ, ಇದೇ ರೀತಿ ಬರಲಿ ಅಂತ ಅವ್ರು ಹೇಳ್ತಾ ಇದ್ರೆ. ಒಟ್ಟಾರೆ ಅವ್ರಿಗೆ ಭಾನುವಾರದ ಒಂದು ಮಕ್ಕಳ ಜೊತೆಗಿನ ಫೋನಿನ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ ಅಂತ ಹೇಳಬಹುದು.
1: ನೋಡಿ, ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಇರ್ತಾರೆ, ಮಕ್ಕಳಂದ್ರೂ ಎಲ್ಲಾ ತಂದೆ ತಾಯಿಗೂ ಇಷ್ಟ ಪ್ರೀತಿ.
0: ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಮಕ್ಕಳು ಅಜ್ಜಿ ತಾತಂದಿರ ಜೊತೆಗೆ ಮೊಮ್ಮಕ್ಕಳಿಲ್ಲ. ಊರುಗಳಲ್ಲಿ ಅಜ್ಜಿ ತಾತ ಇರ್ತಾರೆ, ನಗರದಲ್ಲಿ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ಆಮೇಲೆ ಕೆಲವೊಂದ್ಸಲ ಏನಾಗುತ್ತೆ, ಮಕ್ಕಳು 2-3 ವರ್ಷಕ್ಕೇನೆ ಮನೆ ಬಿಟ್ಟು ಡೇ ಸ್ಕೂಲ್ ಅಂತ ಏನ್ ಮಾಡ್ತಾರಲ್ಲ, ಪ್ರೀ ನರ್ಸರಿಗೆ ಹೋಗ್ಬಿಡ್ತಾರೆ.
1: ಹಾಸ್ಟೆಲ್
0: ಇರ್ತಾರೆ, ಜಾಸ್ತಿ ಮಕ್ಕಳು ಇರಲ್ಲ ನೋಡಿ. ಈಗ ಫ್ಯಾಮಿಲಿಗಳಲ್ಲಿ ಒಂದು ಅಥವಾ ಎರಡೇ ಮಕ್ಕಳು, ಆ ಮಕ್ಕಳಿಗೆ ಅಪ್ಪ ಅಮ್ಮನ ಕೇರ್ ಜಾಸ್ತಿ. ಅಂದ್ರೆ ಏನ್ ಮಾಡ್ತಾರೆ, ಮ್ಯೂಸಿಕ್ ಹಾಕ್ತಾರೆ, ಡಾನ್ಸ್ ಹಾಕ್ತಾರೆ, ಅಥವಾ ಸ್ವಿಮ್ಮಿಂಗ್ ಕಳಿಸ್ತಾರೆ, ಕರಾಟೆ ಕಳಿಸ್ತಾರೆ. ಮಕ್ಕಳು ಮನೇಲಿ ಇರೋದೇ ಇಲ್ಲ. ಈ ಅಜ್ಜಿ ತಾತನ್ಗೆ ಏನ್ ಮಾಡ್ಬೇಕು, ಮತ್ತೆ ಮಕ್ಕಳು ಬೇಕಲ್ವಾ, ಮೊಮ್ಮಕ್ಕಳು ಬೇಕಲ್ವಾ, ಪ್ರೀತಿ ತೋರ್ಸಕ್ಕೆ ಮಕ್ಕಳು ಮೊಮ್ಮಕ್ಕಳು ಬೇಕಾಗೋದು. ಅದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಕೇಳ್ಬೇಕು, ಮಕ್ಕಳು ಮಾತು ಕೇಳ್ಬೇಕು. ಮಕ್ಕಳ ಜೊತೆ ನಮ್ಮ ಮಕ್ಕಳೇ ಅಲ್ಲ, ಯಾವ ಮಗುನಾದ್ರೂ ಮಾತಾಡಿದ್ರೆ ಸಾಕಪ್ಪ ಕೇಳಿಸ್ಕೊಳ್ಬೇಕು, ಮಕ್ಕಳು ಮಾತು ಕೇಳಿದ್ರೆ ಕಿವಿ ತಂಪಾಗುತ್ತೆ ಅನ್ನುವಂತ ಒಂದಷ್ಟು ಜನ ನಮ್ಮ ಲಿಸ್ನರ್ಸ್ ಇದ್ದಾರೆ, ನಮ್ಮ ಕೇಳುಗರು ಇದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮ ತುಂಬಾ ಇಷ್ಟಪಟ್ಟು ಕೇಳ್ತಾರೆ. ಒಂದ್ ರೀತಿಯಲ್ಲಿ ಈ ಮಕ್ಕಳು ಮಾತನ್ನ ಅವರು ತಮ್ಮ ಮೊಮ್ಮಕ್ಕಳೇ ಮಾತಾಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ತಾರೆ. ಹಾಗಂತ ಹೇಳಿ ಒಂದಷ್ಟು ಮೇಲ್ಗಳನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದು ಲಕ್ಷ್ಮೀ ದೇವಮ್ಮ ಅಂತ ಹೇಳಿ ಅವರು ಬಿ ಎಲ್ ಲೇಔಟ್ ಇಂದ ಒಬ್ರು ಹೇಳಿದ್ದಾರೆ. ಆಮೇಲೆ ವಿವಿಧ ಭಾರತಿಯಲ್ಲಿ ಮಾತಾಡುವಂತಹ ಮಕ್ಕಳನ್ನ ಕೇಳಿ ನಮ್ಮ ಮನೆ ಮಕ್ಕಳ ಜೊತೆನೆ ಮಾತಾಡದಷ್ಟು ಖುಷಿ ಆಯ್ತು ಅಂತ ಹೇಳಿ ಮುನಿಯಮ್ಮ ಅವರು ಕೋಲಾರ ಅಂದ್ರೆ ಶ್ರೀನಿವಾಸಪುರದಿಂದ ಹೇಳ್ತಾ ಇದ್ರೆ. ಹೀಗೆ ಭಾವ ಒಂದು, ಅದ್ರ ಹಿಂದೆ ಇರುವಂತಹ ಕನಸು ಅಥವಾ ಅಪೇಕ್ಷೆ ಕೇಳುವಂತಹ ಕಿವಿಗಳು ನೂರಾರು ಸಾವಿರಾರು ಅಂತ ನಾವು ಹೇಳಬಹುದು.
1: ಇವತ್ತಿನ ಈ ಸ್ಪಂದನ ಕಾರ್ಯಕ್ರಮಕ್ಕೆ, ಅದು ವಿಶೇಷವಾಗಿ ಈ ಒಂದು ಮಕ್ಕಳ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಲ್ಲ, ನಮಗೂ ಕೂಡ ತುಂಬಾ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆದಷ್ಟು ಕೂಡ ಈ ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಮಾಡೋಣ, ಹೆಚ್ಚಿನ ಮಕ್ಕಳ ಜೊತೆಗೆ ನಾವು ಸಂಪರ್ಕಕ್ಕೆ ಬರೋಣ, ಜೊತೆಗೆ ಅವ್ರಿಗೆ ಏನು ಇಷ್ಟ ಕಷ್ಟಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ.
0: ಮಕ್ಕಳ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡಿದೀವಿ, ನಮ್ಮ ಕೇಳುಗರಿಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗಿದೆ. ಒಂದು ಚಂದದ ಮಕ್ಕಳ ಹಾಡನ್ನು ನಾವು ಕೇಳ್ಕೊಂಡು ಬಂದ್ಬಿಡೋಣ.
1: ಖಂಡಿತ.

0: ನಮ್ಮ ಕೇಳುಗರು ಸ್ಪಂದನಾ ಕಾರ್ಯಕ್ರಮಕ್ಕೆ ತಮ್ಮ ಸಂದೇಶಗಳನ್ನ ಕಳಿಸಬೇಕಾದ್ರೆ ಯಾವ ವಿಳಾಸ ಕಳಿಸಬೇಕು ಅಂತ ಹೇಳ್ತೀರಾ?
1: ಹೌದು, ಅವರು ಬರೀ ಪತ್ರ ಮಾತ್ರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಪತ್ರದ ಜೊತೆಗೆ ಅವ್ರಿಗೆ ಏನಾದರೂ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಆ ವಿಷಯವನ್ನ ರೇಡಿಯೋದಲ್ಲಿ ಹೇಳಬಹುದು ಅನ್ನುವ ಹಾಗಿದ್ರೆ ಅದ್ರ ಬಗ್ಗೆನೂ ಕೂಡ ನಮಗೆ ಮೇಲ್ ಕಳಿಸಬಹುದು. ಕನ್ನಡ ವಿವಿಧ ಭಾರತಿ @gmail.com KANNADA ಕನ್ನಡ VIVIDHA ವಿವಿಧ BHARATI ವಿವಿಧ ಭಾರತಿ @gmail.com ಇಮೇಲ್ಗೆ ಈ ಮೇಲ್ ವಿಳಾಸಕ್ಕೆ ಅವರು ತಮ್ಮ ಪತ್ರಗಳನ್ನು ಪೋಸ್ಟ್ ಮಾಡಬಹುದು.
0: ಎಲ್ಲ ಸ್ಮಾಲ್ ಲೆಟರ್ಸ್,
1: ಎಲ್ಲವೂ ಕೂಡ ಸ್ಮಾಲ್ ಲೆಟರ್ಸ್ ಅಲ್ಲಿ ಇರಬೇಕು.
0: ಮತ್ತೆ ಪತ್ರ ಬರೀಬೇಕಾದ್ರೆ ನಮ್ಮ ಕೇಳುಗರು ವಿಳಾಸ ಹೀಗಿದೆ,
1: ಒಂದ್ಸಲ ಹೇಳ್ಬಿಡಿ.
0: ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001.
1: ಇನ್ನೊಂದ್ಸಲ ಹೇಳಿ.
0: ನಿಲಯ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001.
1: ಕರೆಕ್ಟ್.
0: ಈ ವಿಳಾಸಕ್ಕೆ ಪತ್ರಗಳನ್ನು ಕೂಡ ತಾವು ಬರೆಯಬಹುದು.
1: ಹೌದು ಕೇಳಿದ್ರೆ, ಇದಾಗಿತ್ತು ಇವತ್ತಿನ ಈ ಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದೋ ಬಾನುಡಿ ಬಂಧು,
0: ನಾನು ಕೃಷ್ಣಪ್ಪ ಕೋಲಾರ.
1: ಎಲ್ಲರಿಗೂ
0: ನಮಸ್ಕಾರಗಳು.

ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದುವರೆಗೂ ನಮ್ಮ ನಿಮ್ಮ ಮಾತು ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ ಸ್ಪಂದನ ಕೇಳಿದಿರಿ. ಪ್ರಸ್ತುತಿ ಚಂದು ಹಾಗೂ KV ಕೃಷ್ಣಪ್ಪ.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನಾನು ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗ್ಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ 2:30 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ, ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ.

0: ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕ ಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
4: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದ್ದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರ ಇಲ್ವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂ ಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟಾ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಜಗತ್ಪ್ರಸಿದ್ಧ ಒಂದು ವಿಶಿಷ್ಟ ಕ್ರೀಡೆಯ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ನೀವು ಆ ಕ್ರೀಡೆ ಯಾವ ಕ್ರೀಡೆಯ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಪರಿಮಳ ಕಾರ್ಯಕ್ರಮದಲ್ಲಿ ಅಂತ ನಿಮಗೆ ಒಂದು ಗೆಸ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತೀನಿ. ಈಗ ಒಂದು ಗೀತೆಯನ್ನು ನಾನು ಪ್ರಸಾರ ಮಾಡ್ತೀನಿ. ಆ ಗೀತೆಯಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಒಂದು ಆಟವನ್ನು ತುಂಬ ಇಷ್ಟಪಟ್ಟು ಆಡ್ತಿರ್ತಾರೆ. ಯಾವುದು ಆ ಆಟ ಅಂತ ನೀವು ನಮಗೆ ಸಂದೇಶಗಳ ಮೂಲಕ ಕಳಿಸಿಕೊಡ್ಬೋದು. ನೀವು ನಮಗೆ ವಾಟ್ಸಪ್ ಮೂಲಕ ಕಳಿಸಬೇಕಾಗಿರುವಂಥ ಸಂದೇಶ ಏನು ಅಂದರೆ ಯಾವ ಒಂದು ಕ್ರೀಡೆ ಅದು ಅನ್ನೋದರ ಬಗ್ಗೆ. ಈಗ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತೀನಿ, 9483091029. ಮತ್ತೊಮ್ಮೆ 9483091029. ಈಗ ನಾನು ಒಂದು ಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೀನಿ. ಆ ಗೀತೆಯಲ್ಲಿ ವಿಷ್ಣುವರ್ಧನ್ ಇಷ್ಟಪಟ್ಟು ಆಡುತ್ತಿದ್ದಂತಹ ಕ್ರೀಡೆ ಅದು. ಆ ಕ್ರೀಡೆಯ ಬಗ್ಗೆ ಇವತ್ತು ನಾನು ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ಯಾವುದು ಆ ಕ್ರೀಡೆ ಅಂತ ನೀವು ಆದಷ್ಟು ಬೇಗ ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಿಕೊಡಿ.

ನಾನು ಈಗಾಗಲೇ ಕೇಳಿದ್ದೆ, ನಾನು ಇವತ್ತು ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಕ್ರೀಡೆಯ ಕುರಿತಾಗಿ ಮಾತಾಡ್ತಾ ಇದ್ದೀನಿ, ಯಾವುದದು ಗೆಸ್ ಮಾಡಿ ಒಂದು ಹಾಡಿನ ಮೂಲಕ ಅಂತ. ಒಂದಷ್ಟು ಕೇಳುಗರು ತಮ್ಮ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಖಂಡಿತ ಬಹುತೇಕ ಕೇಳುಗರು ಕಳಿಸ್ಕೊಟ್ಟಿರುವಂತಹ ಸಂದೇಶ ಅಂದರೆ ಉತ್ತರ ಏನಿತ್ತು ಅದು ಸರಿಯಾಗಿದೆ. ಯಾವ ಕ್ರೀಡೆ ಅಂದರೆ ಅದು ಫುಟ್ಬಾಲ್. ಹೌದು, ಜೂನ್ 11 ಜಗತ್ತಿನಾದ್ಯಂತ ಅತ್ಯಂತ ಜನಪ್ರಿಯ ಕ್ರೀಡೆಯಾದಂತಹ ಫುಟ್ಬಾಲ್ ವಿಶ್ವಕಪ್ ಆರಂಭ ಆಗ್ತಿದೆ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳ ಜಂಟಿ ಆತಿಥ್ಯದಲ್ಲಿ 23 ಫಿಫಾ ಫುಟ್ಬಾಲ್ ವಿಶ್ವಕಪ್ ಹಬ್ಬಕ್ಕೆ ಇದೀಗ ಚಾಲನೆ ಸಿಗ್ತಾ ಇದೆ. ಕ್ರೀಡಾ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಈ ಟೂರ್ನಿಯಲ್ಲಿ 32 ತಂಡಗಳ ಬದಲಾಗಿ ಬರೋಬ್ಬರಿ 48 ತಂಡಗಳು ಭಾಗವಹಿಸುತ್ತಿವೆ. ಒಟ್ಟು 16 ನಗರಗಳ ಕ್ರೀಡಾಂಗಣದಲ್ಲಿ 104 ಪಂದ್ಯಗಳು ಜೂನ್ 11 ಅಂದರೆ ನಾಳೆಯಿಂದ ಆರಂಭ ಆಗ್ತಿದ್ದಾವೆ. ಜೂನ್ 11 ಜುಲೈ 19 ನಡೆಯಲಿದ್ದು ಇಡೀ ವಿಶ್ವದ ಕ್ರೀಡಾಪ್ರೇಮಿಗಳ ಕಣ್ಣು ಸಂಪೂರ್ಣವಾಗಿ ಈ ಮಹಾ ಪಂದ್ಯಾವಳಿಯ ಮೇಲೆ ಇರುತ್ತೆ. ಈಗ ಕೇಳೋಣ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ, ಧನಂಜಯ ರಾಜನ್ ಅವರ ಸಾಹಿತ್ಯಕ್ಕೆ ರಾಜನ್ನ ಚರಣ್ ರಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ನಾವು ಫಿಫಾ ವರ್ಲ್ಡ್ ಕಪ್ ಆರಂಭ ಆಗ್ತಿದೆ ಅಂತ ಮಾತಾಡ್ತಾ ಇದ್ವಿ. ಹೌದು, ಫಿಫಾ ವರ್ಲ್ಡ್ ಕಪ್ ಆರಂಭ ಆಗ್ತಿದೆ, ಆದರೆ ಅದರ ಕುರಿತಾಗಿ ಮಾತಾಡೋಣ. ಅದಕ್ಕೂ ಮುಂಚೆ ಮೊದಲಿಗೆ ಫುಟ್ಬಾಲ್ ಅನ್ನುವಂಥದ್ದು ಯಾವಾಗ ಆರಂಭ ಆಯಿತು, ಯಾವಾಗ ಹುಟ್ಕೊಳ್ತು ಅಂತ ಅದರ ಇತಿಹಾಸವನ್ನು ಒಂದು ಸ್ವಲ್ಪ ಕೆದಕ್ತಾ ನಾವು ಹೋದರೆ ನಮಗೆ ಗೊತ್ತಾಗೋದು ಮತ್ತು ಇತಿಹಾಸ ಏನಪ್ಪ ಹೇಳುತ್ತೆ ಈ ಕುರಿತಾಗಿ ಅಂದರೆ, ಇದು ಮೊದಲು ಹುಟ್ಟಿಕೊಂಡದ್ದು ಸಾವಿರಾರು ವರ್ಷಗಳ ಹಿಂದೆ ಚೀನಾದಲ್ಲಿ ಅಂತ ಹೇಳುತ್ತೆ ಇತಿಹಾಸ. ಹೌದು, ಸಾವಿರಾರು ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ 206 ಹಾಗೆ 220 ಮತ್ತು 221 206 ಕ್ರಿಸ್ತಪೂರ್ವದ ಈ ಒಂದು ಸಂದರ್ಭದಲ್ಲಿ ಚೀನಾದ ಹಾನ್ ಮತ್ತು ಕೀನ್ ಅನ್ನುವಂತಹ ರಾಜವಂಶಗಳ ಸೇನಾ ವ್ಯಾಯಾಮದಲ್ಲಿ ಈ ಒಂದು ಫುಟ್ಬಾಲ್ ರೀತಿಯ ಆಟನ ಆಡ್ತಿದ್ರು ಅಂತ ಇತಿಹಾಸದ ದಾಖಲೆಗಳು ಹೇಳುತ್ತವೆ. ಹಾಗೆ ಈ ಒಂದು ಆಟ ಏನಿದೆ, ಫುಟ್ಬಾಲ್ ಆಟ, ಈ ವ್ಯಾಯಾಮದ ವೇಳೆ ಒಬ್ಬ ಆಟಗಾರನ ಚೆಂಡು ನೆಲಕ್ಕೆ ಒಡೆದು ಆನಂತರ ಇನ್ನೊಬ್ಬ ಆಟಗಾರನ ಕಾಲಿಗೆ ಒದೆಯುತ್ತಾ ಆಟಗಾರನ ಮಧ್ಯೆ ಸಾಗಿ ಬಲೆಗೆ ಒದೆಯುವಂತಹ ಗುರಿಯನ್ನು ಇಲ್ಲಿ ನೀಡಲಾಗ್ತಿತ್ತಂತೆ. ಇದನ್ನು ಫಿಫಾ ಕೂಡ ತನ್ನ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ದಾಖಲಿಸಿದೆ ಅನ್ನುವಂಥದ್ದು ಪ್ರಮುಖ ವಿಚಾರ. ಆದರೆ ಇಂದು ನಾವು ನೋಡ್ತಿರುವಂತಹ ಆಧುನಿಕ ಫುಟ್ಬಾಲ್ ಆಟಕ್ಕೆ ಸೂಕ್ತ ವಿನ್ಯಾಸ ಮತ್ತು ನಿಯಮಗಳನ್ನು ರೂಪಿಸಿದ್ದು ಬ್ರಿಟನ್ 1863 ಅಕ್ಟೋಬರ್ 26 ಲಂಡನ್ನಲ್ಲಿ ಮೊದಲ ಬಾರಿಗೆ ಫುಟ್ಬಾಲ್ ಅಸೋಸಿಯೇಷನ್ ರಚನೆಯಾಗಿ ಅಂದಿನಿಂದ ಅಧಿಕೃತ ನಿಯಮಗಳನ್ನು ಜಾರಿಗೆ ತರಲಾಯಿತು. ಇದೀಗ ಕೇಳಿ ಇನ್ನೊಂದು ಅದ್ಭುತ ಗೀತೆಯನ್ನು.

ಪರಿಮಳ ಕಾರ್ಯಕ್ರಮದಲ್ಲಿ ಫಿಫಾ ವರ್ಲ್ಡ್ ಕಪ್ ಆರಂಭವಾಗ್ತಿರೋದರ ಕುರಿತಾಗಿ ಮಾತಾಡ್ತಾ ಇದ್ವಿ. ಹೌದು, ಏನು ಈ ಒಂದು ಫುಟ್ಬಾಲ್ಗೆ ನಾನು ಹೇಳ್ತಿದ್ದೆ, ಇತಿಹಾಸದ ಕುರಿತಾಗಿ ಹೇಳ್ತಿದ್ದೆ, ಅದು ಹೇಗೆ ರೂಪುಗೊಳ್ತು ಅಂತ. ಇದು 1863 ಅಕ್ಟೋಬರ್ 26 ಲಂಡನ್ನಲ್ಲಿ ಮೊದಲ ಬಾರಿಗೆ ಫುಟ್ಬಾಲ್ ಅಸೋಸಿಯೇಷನ್ ರಚನೆ ಆಯಿತು ಅಂತ ಹೇಳ್ತಿದೆ. ಹಾಗೆ ಅದರ ಅಧಿಕೃತ ನಿಯಮಗಳು ಸಹ ರೂಪಿತವಾದವು ಅಂತ ಹೇಳಿದೆ. ನಿಯಮಗಳು ರೂಪಿತ ಆದ ನಂತರ ಫುಟ್ಬಾಲ್ ಸ್ಪರ್ಧಾತ್ಮಕ ರೂಪವನ್ನು ಪಡ್ಕೊಳ್ತು. ಇತಿಹಾಸದ ಮೊದಲ ಅಧಿಕೃತ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯ 1872 ನವೆಂಬರ್ 31 ಇಂಗ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ ತಂಡಗಳ ನಡುವೆ ನಡೆಯಿತು. ಈ ಪಂದ್ಯವು 0-0 ಗೋಲುಗಳಿಂದ ಡ್ರಾ ಆಗಿತ್ತು. ಕಾಲಕ್ರಮೇಣ ಈ ಆಟದ ಜನಪ್ರಿಯತೆ ಹೆಚ್ಚಿದಾಗ ಇದನ್ನ ಜಾಗತಿಕವಾಗಿ ನಿಯಂತ್ರಿಸೋದಕ್ಕೆ ಮತ್ತು ಮುನ್ನಡೆಸೋದಕ್ಕೆ 1904 ಮೇ 21 ಪ್ಯಾರಿಸ್ನಲ್ಲಿ ಫಿಫಾ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಫ್ರಾನ್ಸ್ನ ರಾಬರ್ಟ್ ಗ್ವೆರಿನ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು.

ಈಗ ಕೇಳುತ್ತಿರುವಂತಹ ಗೀತೆ ಶಾಖಾಹಾರಿ ಚಿತ್ರದು ಸಿದ್ಧಾರ್ಥ ಬೆಳೆಮಣ್ಣು ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಆಡಿರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಂದೀಪ್ ಸುಕಂದ್ ಹಾಗೆಯೇ ಮಯೂರ್ ಅಂಬೇಕಲ್ಲು ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ನಾನು ಫಿಫಾ ವರ್ಲ್ಡ್ ಕಪ್ ಕುರಿತಾಗಿ ಹೇಳ್ತಿದ್ದೆ. ಫುಟ್ಬಾಲ್ ವಿಶ್ವಕಪ್ ಟೂರ್ನಿ ಆರಂಭ ಅಂದರೆ ಇದು ಆರಂಭ ಆಗಿದ್ದು 1930 ಮೊದಲ ಬಾರಿಗೆ ಜಾಗತಿಕ ಮಟ್ಟದ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಯನ್ನು ಫಿಫಾದ 3ನೇ ಅಧ್ಯಕ್ಷರಾಗಿದ್ದಂತಹ ಜೂಲ್ಸ್ ರಿಮೆಟ್ ಅವರು ಆರಂಭಿಸಿದರು. ದಕ್ಷಿಣ ಅಮೆರಿಕಾ ಖಂಡದ ಉರುಗ್ವೆ ದೇಶ ಏನಿದೆ ಈ ದೇಶದ ಮೊದಲ ಟೂರ್ನಿಯ ಆತಿಥ್ಯವನ್ನು ವಹಿಸಿತ್ತು. ಆಗಿನ ಕಾಲದಲ್ಲಿ ಪ್ರಯಾಣದ ಸೌಕರ್ಯಗಳು ಕಡಿಮೆ ಇದ್ದಿದ್ದರಿಂದ ಯುರೋಪ್ ತಂಡಗಳು ಹಡಗಿನ ಮೂಲಕವಾಗಿ 2 ವಾರಗಳ ಕಾಲ ಪ್ರಯಾಣಿಸಿ ಉರುಗ್ವೆಯನ್ನು ತಲುಪಿದವು. ಕೇವಲ 13 ದೇಶಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದವು. ಆ ಚೊಚ್ಚಲ ವಿಶ್ವಕಪ್ನಲ್ಲಿ ಆತಿಥೇಯ ಉರುಗ್ವೆ ತಂಡವೇ ಅರ್ಜೆಂಟೀನಾವನ್ನು ಸೋಲಿಸಿ ಮೊದಲ ವಿಶ್ವಕಪ್ ಚಾಂಪಿಯನ್ ಪಟ್ಟವನ್ನು ತನ್ನ ಮುಡಿಗೇರಿಸಿಕೊಂಡಿತ್ತು.

ನಾವು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತಾ ಇದ್ವಿ, ವಿಶ್ವಕಪ್ ಕುರಿತಾಗಿ. ಅದು ಆರಂಭ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದೆ. ಹಾಗಾದರೆ ಈ ಒಂದು ವಿಶ್ವಕಪ್ ಆತಿಥ್ಯವನ್ನು ತೆಗೆದುಕೊಳ್ಳೋದು ಹೇಗೆ, ಅದನ್ನು ಆತಿಥ್ಯವನ್ನು ಪಡೆಯೋದು ಹೇಗೆ ಅನ್ನೋ ಪ್ರಕ್ರಿಯೆ ಕುರಿತಾಗಿ ನಾನು ಮಾತಾಡ್ತೀನಿ. ಫುಟ್ಬಾಲ್ ವಿಶ್ವಕಪ್ ಆಯೋಜಿಸುವಂತಹ ಅವಕಾಶವನ್ನು ಪಡೆಯೋದು ಯಾವುದೇ ದೇಶಕ್ಕಾದರೂ ಅತ್ಯಂತ ಹೆಮ್ಮೆ ಸಂಗತಿ ಅಂತಲೇ ಹೇಳ್ಬೋದು. ಇದಕ್ಕಾಗಿ ಫಿಫಾ ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ಹೊಂದಿದೆ. ಆತಿಥ್ಯ ವಹಿಸೋದಕ್ಕೆ ಇಚ್ಛಿಸುವಂತಹ ದೇಶಗಳು ಹಲವು ವರ್ಷಗಳ ಮುಂಚಿತವಾಗಿ ಬಿಡ್ಡಿಂಗ್ ಸಲ್ಲಿಸಬೇಕು. ನಮಗೆ ಈ ಒಂದು ಫಿಫಾ ವರ್ಲ್ಡ್ ಕಪ್ನಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋದರ ಕುರಿತಾಗಿ ಅವರು ಮುಂಚೆನೇ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ತಮ್ಮ ಇಚ್ಛೆ

ವ್ಯಕ್ತಪಡಿಸಬೇಕಾಗತ್ತೆ. ಆ ನಂತರ ಫಿಫಾದ ತಜ್ಞರ ಸಮಿತಿ ಏನಿದೆ, ಆ ಸಮಿತಿ ಆ ದೇಶಗಳಿಗೆ ಭೇಟಿ ನೀಡಿ ಕನಿಷ್ಠ 40,000 to 80,000 ಪ್ರೇಕ್ಷಕರ ಸಾಮರ್ಥ್ಯ ಇರುವಂತಹ ಕ್ರೀಡಾಂಗಣಗಳಿರ್ಬೋದು, ಅತ್ಯಾಧುನಿಕ ಸಾರಿಗೆ ವ್ಯವಸ್ಥೆ ಇರಬೇಕು, ಹಾಗೆ ವಸತಿ ಸೌಕರ್ಯ ಮತ್ತು ಕಟ್ಟುನಿಟ್ಟಿನ ಭದ್ರತೆಯನ್ನು ಅವು ಬಂದು ಪರಿಶೀಲಿಸುತ್ತೆ. ಆ ನಂತರ ಅಂತಿಮವಾಗಿ ಫಿಫಾ ಕಾಂಗ್ರೆಸ್ ಸದಸ್ಯ ರಾಷ್ಟ್ರಗಳು ಮತದಾನ ಮಾಡ್ತವೆ. ಮತದಾನದ ಆಧಾರದ ಮೇಲೆ ಆತಿಥೇಯ ದೇಶವನ್ನು ಆಯ್ಕೆ ಮಾಡಲಾಗ್ತದೆ. ಈ ಬಾರಿ ಮೆಕ್ಸಿಕೋ 3ನೇ ಬಾರಿಗೆ ಆತಿಥ್ಯವನ್ನು ವಹಿಸಿ ಇತಿಹಾಸವನ್ನು ನಿರ್ಮಿಸ್ತಾ ಇದೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಾವು ಫಿಫಾ ವರ್ಲ್ಡ್ ಕಪ್ ಕುರಿತಾಗಿ, ಅಂದರೆ ಫುಟ್ಬಾಲ್ ಕುರಿತಾಗಿ, ಫುಟ್ಬಾಲ್ ವಿಶ್ವಕಪ್ ಕುರಿತಾಗಿ ಮಾತಾಡ್ತಾ ಇದ್ವಿ. ವಿಶ್ವಕಪ್ ವಿಜೇತರಿಗೆ ನೀಡಲಾಗುವಂತಹ ಟ್ರೋಫಿಯ ಇತಿಹಾಸ ನೀವು ಕೇಳಿದ್ರೆ ನಿಜವಾಗ್ಲೂ ಅಚ್ಚರಿ ಪಡ್ತೀರ. ಯಾಕಪ್ಪ ಅಂದರೆ 1970 ವಿಜೇತರಿಗೆ ಜೂಲ್ಸ್ ರಿಮೆಟ್ ಕಪ್ ಅನ್ನು ನೀಡಲಾಗ್ತಿತ್ತು. ಆದರೆ ಬ್ರೆಜಿಲ್ ತಂಡ ಇದನ್ನು 3 ಬಾರಿ ಗೆದ್ದು ಶಾಶ್ವತವಾಗಿ ತನ್ನದಾಗಿಸಿಕೊಂಡ ನಂತರ ಈ ಟ್ರೋಫಿ ಕಳುವಾಯಿತು. ಪ್ರಸ್ತುತ ಬಳಕೆಯಲ್ಲಿರುವಂತಹ ಹೊಸ ಟ್ರೋಫಿಯನ್ನು 1974 ಇಟಲಿಯ ಪ್ರಸಿದ್ಧ ಶಿಲ್ಪಿ ಸಿಲ್ವಿಯೋ ಗಜ್ಜಾನಿಗ ವಿನ್ಯಾಸಗೊಳಿಸಿದ್ರು. ಇದು 18 ಕ್ಯಾರೆಟ್ ಅಪ್ಪಟ ಚಿನ್ನದಿಂದ ಮಾಡಲ್ಪಟ್ಟಿದ್ದು 36.5 ಸೆಂಟಿಮೀಟರ್ ಎತ್ತರ ಹಾಗೂ 6,175 ಕಿಲೋಗ್ರಾಂ 6 kg ಇರುವಂತಹ ತೂಕ ಇರುವಂತಹ ಒಂದು ಏನು ಟ್ರೋಫಿ ಇದಾಗಿದೆ. ಇಬ್ಬರು ಕ್ರೀಡಾಪಟುಗಳು ಗೆಲುವಿನ ಸಂಭ್ರಮದಲ್ಲಿ ಇಡೀ ಭೂಮಂಡಲವನ್ನು ಕೈಗಳೆತ್ತಿ ಹಿಡಿದಿರುವಂತೆ ಇದನ್ನು ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ.

ಫುಟ್ಬಾಲ್ ದೇಹಗೀತೆ ಕುರಿತಾಗಿ ಈಗ ಮಾತಾಡ್ತಾ ಇದ್ವಿ. ಫುಟ್ಬಾಲ್ ವಿಶ್ವಕಪ್ ಕೇವಲ ಕ್ರೀಡೆಯಾಗಿ ಉಳಿದಿಲ್ಲ, ಅದು ಜಾಗತಿಕ ಸಾಂಸ್ಕೃತಿಕ ಹಬ್ಬವಾಗಿದೆ. ಇದಕ್ಕೆ ಮತ್ತಷ್ಟು ಕಳೆ ತುಂಬುವಂತಹದ್ದು ಆಯಾ ಟೂರ್ನಿಯ ಅಧಿಕೃತ ಧ್ಯೇಯಗೀತೆ ಅಥವಾ ಆಂಥಮ್. 1962 ಚಿಲಿ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಅಧಿಕೃತ ಹಾಡಿನ ಸಂಪ್ರದಾಯವನ್ನು ಆರಂಭಿಸಲಾಯಿತು. 1998 ರಿಕ್ಕಿ ಮಾರ್ಟಿನ್ ಹಾಡಿದಂತಹ ದಿ ಕಪ್ ಆಫ್ ಲೈಫ್ ಮತ್ತು 2010 ದಕ್ಷಿಣ ಆಫ್ರಿಕಾ ವಿಶ್ವಕಪ್ನಲ್ಲಿ ಶಕೀರಾ ಹಾಡಿದಂತಹ ವಾಕವಾಕ ಗೀತೆಗಳು ಜಾಗತಿಕವಾಗಿ ಸಾರ್ವಕಾಲಿಕ ದಾಖಲೆಯನ್ನು ನಿರ್ಮಿಸಿದವು. ಈ ಧ್ಯೇಯ ಗೀತೆಗಳು ಕ್ರೀಡಾಪಟುಗಳು ಹಾಗೂ ಪ್ರೇಕ್ಷಕರಲ್ಲಿ ಹೊಸ ಚೈತನ್ಯವನ್ನು ತುಂಬೋದಕ್ಕೆ ಸಾಕಷ್ಟು ಅವರಿಗೆ ಶಕ್ತಿಯನ್ನು ತುಂಬ್ತಾ ಇದ್ವು ಅಂತಲೇ ಹೇಳ್ಬೋದು. ಇದೀಗ ಕೇಳಿ ಇನ್ನೊಂದು ಗೀತೆಯನ್ನು.

ನಾವು ಈಗ ಫುಟ್ಬಾಲ್ ಕುರಿತಾಗಿ ಮಾತಾಡ್ತಾ ಇದ್ವಿ, ವಿಶ್ವಕಪ್ ಆರಂಭ ಆಗ್ತಾ ಇದೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ವಿ. ಇದುವರೆಗೂ ಅಂದರೆ ಇದು 23ನೇ ವಿಶ್ವಕಪ್ ನಡೀತಾ ಇದೆ, ಆದರೆ ಇದುವರೆಗೂ ನಡೆದಂತಹ ಏನು ಫುಟ್ಬಾಲ್ ಪಂದ್ಯಾವಳಿಗಳ ಪೈಕಿ ಯುರೋಪ್ ಹಾಗೂ ದಕ್ಷಿಣ ಅಮೆರಿಕಾ ತನ್ನ ಪ್ರಾಬಲ್ಯವನ್ನು ಸಾಧಿಸಿ ಇಟ್ಕೊಂಡಿದೆ. ಹೌದು, ದಕ್ಷಿಣ ಅಮೆರಿಕಾ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಅನುಕ್ರಮವಾಗಿ ತಲಾ 10 ಬಾರಿ ಪ್ರಶಸ್ತಿಗಳನ್ನು ಗೆದ್ದಿವೆ. ಈ ಪೈಕಿ ಒಟ್ಟು 8 ತಂಡಗಳು ಮಾತ್ರ ಇದುವರೆಗೂ ವಿಶ್ವಕಪ್ ಗೆಲ್ಲಲು ಸಾಧ್ಯವಾಗಿದ್ದು, ಬ್ರೆಜಿಲ್ 5, ಜರ್ಮನಿ ಹಾಗೂ ಇಟಲಿ ತಲಾ 4, ಅರ್ಜೆಂಟೈನಾ ಹಾಗೂ ಉರುಗ್ವೆ ತಲಾ 2 ಮತ್ತು ಇಂಗ್ಲೆಂಡ್, ಫ್ರಾನ್ಸ್ ಹಾಗೂ ಸ್ಪೈನ್ ತಲಾ 1 ಬಾರಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾವೆ. ಅಷ್ಟರ ಮಟ್ಟಿಗೆ ಏನು ಫುಟ್ಬಾಲ್ ಅನ್ನುವಂತಹದ್ದು ಅತ್ಯಂತ ಕಠಿಣವಾದಂತಹ ಗೇಮ್ ಅಂತಲೇ ಹೇಳ್ಬೋದು. ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲ್ ಯಾರು ಹೊಡೆದಿದ್ದಾರೆ ಅಂತ ನಾವು ನೋಡ್ತಾ ಹೋದಾಗ

ಜರ್ಮನಿಯ ಮುನ್ನಡೆಯ ಆಟಗಾರ ಆಗಿರುವಂತಹ ಮಿರೋಸ್ಲಾವ್ ಕ್ಲೋಸ್ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಬಾರಿಸಿದ್ದಾರೆ. ಇವರು ಬ್ರೆಜಿಲ್ ದಂತಕತೆ ರೊನಾಲ್ಡೋ ಅವರನ್ನು ಸಹ ಹಿಂದಿಕ್ಕಿದ್ರು ಅಂತ ಹೇಳುತ್ತೆ ದಾಖಲೆಗಳು.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಫಿಫಾ ವಿಶ್ವಕಪ್ ಕುರಿತಾಗಿ ಮಾತಾಡ್ತಾ ಇದ್ದೀವಿ.

ಇದೀಗ ಈ ಒಂದು ವಿಶ್ವಕಪ್ನ ಲಾಂಛನದ ಕುರಿತಾಗಿ ನಾವು ನೋಡೋದಾದರೆ, ಪ್ರತಿ ವಿಶ್ವಕಪ್ನಲ್ಲೂ ಆತಿಥೇಯ ದೇಶದ ಸಂಸ್ಕೃತಿ ಮತ್ತು ವಿಶಿಷ್ಟತೆಯನ್ನು ಜಗತ್ತಿಗೆ ಪರಿಚಯಿಸೋದಕ್ಕೆ ಒಂದು ಅಧಿಕೃತ

ಅಥವಾ ಮ್ಯಾಸ್ಕಾಟ್ ಅನ್ನು ಬಿಡುಗಡೆ ಮಾಡಲಾಗುತ್ತೆ. 1966 ಇಂಗ್ಲೆಂಡ್ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ವಿಲ್ಲಿ ಎಂಬ ಸಿಂಹದ ಲಾಂಛನವನ್ನು ಪರಿಚಯಿಸಲಾಯಿತು. 1970 ಮೆಕ್ಸಿಕೋ ತನ್ನ ಸಂಪ್ರದಾಯದ ಜುವಾನಿಟೋ ಎಂಬ ಚಾಲಕನ ಲಾಂಛನವನ್ನು ಬಳಸಿತ್ತು. ಇನ್ನು 2022 ಕತಾರ್ ವಿಶ್ವಕಪ್ನಲ್ಲಿ ಲಾಯಿಬ್ ಎಂಬ ಸಾಂಪ್ರದಾಯಿಕ ಶಿರಸ್ತ್ರಾಣದ ಲಾಂಛನವಿತ್ತು. ಈ ಬಾರಿಯ ಜಂಟಿ ವಿಶ್ವಕಪ್ನಲ್ಲೂ 3 ದೇಶಗಳ ಸಾಂಸ್ಕೃತಿಕ ಸೌಂದರ್ಯವನ್ನು ಬಿಂಬಿಸುವಂತಹ ವಿಶಿಷ್ಟ ಲಾಂಛನಗಳ ವಿನ್ಯಾಸವನ್ನು ಈ ಬಾರಿಯ ವಿಶ್ವಕಪ್ನಲ್ಲಿ ನಾವು ಕಾಣಬಹುದಾಗಿದೆ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ಪರಿಮಳ ಕಾರ್ಯಕ್ರಮದಲ್ಲಿ ಫುಟ್ಬಾಲ್ ಬೆಳೆದು ಬಂದಂತಹ ಇತಿಹಾಸ, ಹಾಗೆ ಅದರ ಧ್ಯೇಯಗೀತೆ, ಅಧಿಕೃತ ಲಾಂಛನ, ಅದರ ನಿಯಮಾವಳಿಗಳ ಕುರಿತಾಗಿ ಮಾಹಿತಿಯನ್ನು ನೀವು ತಿಳಿದುಕೊಂಡ್ರಿ. ನಮ್ಮ ಅನೇಕ ಕೇಳುಗರು ನಾನು ಆರಂಭದಲ್ಲಿ ಕೇಳಿದ್ದೆ, ನಾನು ಇವತ್ತು ಯಾವ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ದೀನಿ, ನಾನೊಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ನೀವು ನನಗೆ ಉತ್ತರಗಳನ್ನು ಕಳಿಸಿ ಅಂತ. ಯಾರ್ಯಾರು ಉತ್ತರಗಳನ್ನು ಸರಿಯಾಗಿ ಕಳಿಸಿದ್ರು ಅಂತ ನೋಡುವಂಥ ಸಮಯ. ಅರ್ಪಿತಾ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿ, ಯೋಚನೆಯನ್ನು ಅಂದರೆ ಗೆಸ್ ಮಾಡಿದ್ರು ನಾನು ಏನನ್ನು ಇವತ್ತು ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ. ಹಾಗೆ ಚಂದ್ರಕಲಾ ಅವರು ಮಲ್ಲೇಶ್ವರಂನಿಂದ ಸರಿಯಾದ ಗೆಸ್ ಮಾಡಿದರು. ಹಾಗೆ ಸಿದ್ದಣ್ಣಗೌಡ ಅವರು ಇನಾಮ ಹೊಂಗಲ ಸವದತ್ತಿಯಿಂದ, ಅವರು ಸಹ ಸರಿಯಾಗಿ ಗೆಸ್ ಮಾಡಿದರು. ಇನ್ನು ರವಿಶಂಕರ್ ಅರ್ಜುನ್ ಅವರು ಬೆಂಗಳೂರಿನಿಂದ, ಇನ್ನು ಪೂರ್ಣಿಮಾ ಮೇಸ್ತ್ರಿ ಅವರು, ಹಾಗೆಯೇ ಶ್ರೀನಾಥ್ ಅವರು ಸಹ ಸರಿಯಾಗಿ ಗೆಸ್ ಮಾಡಿದರು ನಾನು ಇವತ್ತು ಯಾವ ವಿಷಯದ ಕುರಿತಾಗಿ ಮಾತಾಡ್ತೀನಿ ಅನ್ನೋದರ ಕುರಿತಾಗಿ. ಇನ್ನು ರಾಜಾಜಿನಗರದಿಂದ ನಾಗರತ್ನ ಅವರು ಸಹ ಸಂದೇಶ ಕಳಿಸಿದ್ದಾರೆ. ಇವತ್ತು ಮಾಡಿದಂತಹ ನಡೆಸಿಕೊಟ್ಟಂತಹ ಏನು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಫುಟ್ಬಾಲ್ ಫುಲ್ ಗೋಲ್ಡ್ ಇರುತ್ತೆ, ಗೋಲ್ಡ್ ಅಂದರೆ 18 ಕ್ಯಾರೆಂಟ್ ಗೋಲ್ಡ್ ಅಂತ ಹೇಳಿದ್ನಲ್ಲ, ಅವರು ಅದೇ ರೀತಿಯಾಗಿ ಮೆಸೇಜನ್ನು ಹಾಕಿದ್ದಾರೆ. ಫುಲ್ ಗೋಲ್ಡ್ ಅಂತೆ ನಿಜಾನಾ ಅಂತ ಹಾಕಿದ್ದಾರೆ. ಹೌದು, ಖಂಡಿತ ನಿಜಾನೇ ಅಂತ ಹೇಳ್ತಾ ಇದ್ದೀನಿ. ಈಗ ಕೊನೆಯ ಗೀತೆಯನ್ನು ಕೇಳೋಣ ಪರಿಮಳ ಕಾರ್ಯಕ್ರಮದಲ್ಲಿ.
1: I love you.

ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಲಿದ್ದಾರೆ ವಸಂತ್ ಶೆಟ್ಟರು, ಆರ್ಜೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನೆಹರು ಆಡಳಿತಾವಧಿಯ ದಾಖಲೆಯನ್ನು ಮುರಿದ ಹಿನ್ನೆಲೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಇದೇ ವೇಳೆ ಸಂಪುಟ ಸಹೋದ್ಯೋಗಿಗಳು ಪ್ರಧಾನಿಯವರಿಗೆ ಎದ್ದು ನಿಂತು ಚಪ್ಪಾಳೆ ಹೊಡೆದ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಅತ್ಯಂತ ಸುದೀರ್ಘ ಅವಧಿಯ ಚುನಾಯಿತ ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ಹಾಗೂ ಇಸ್ರೇಲ್ ರಾಯಭಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಜವಳಿ ವಲಯದಲ್ಲಿ ಪಿಎಲ್ಐ ಯೋಜನೆಯಡಿ 22 ಹೊಸ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಇದರಿಂದ 2339 ಕೋಟಿ ರೂಪಾಯಿ ಹೂಡಿಕೆ ಹರಿದು ಬರಲಿದ್ದು 36,000 ಹೆಚ್ಚು ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಭಾರತೀಯ ನೌಕಾಪಡೆಗಾಗಿ ಒಟ್ಟು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ವರ್ಧಿತ ಸಾಮರ್ಥ್ಯ ಜಾಗತಿಕ ಸಂಚರಣೆ ಉಪಗ್ರಹ ವ್ಯವಸ್ಥೆ ಜಾಮರ್ಗಳನ್ನು ಖರೀದಿಸಲು ರಕ್ಷಣಾ ಸಚಿವಾಲಯ ಇಂದು ಖಾಸಗಿ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ ಸಹಿ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಅಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೇ ಖುಲೇ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೇ afcat.edcil.co.in ಪರ್.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುವರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್. ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. ಇವತ್ತು ರಾತ್ರಿ 8:02 ಮಧುರ ಅಲ್ಲಪ್ಪ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ನಮ್ಮ ನಾಡು. 2:15 ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾಣ. 3:00 ಸಖಿ ಸಹೇಲಿ. 4:00 ಕಾರ್ಯಕ್ರಮ ಪರಿಮಳ. 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್, ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದುವರೆಗೆ

0: ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ.
1: ವಿವಿಧ ಭಾರತಿ 102.9 ಎಫ್ಎಂ.
0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 5:07:15 ಇನ್ನು ಮುಂದೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಕಾರ್ಯಕ್ರಮದ ಮೊದಲಿಗೆ ಯಾರಿವನು ಚಿತ್ರದ ಹಾಡನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ ಇದು. ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ಪರಮೇಶ್ವರಂಬ
1: ಬನ್ನಿ ಗಂಡಪ್ಪ ಗಂಡಪ್ಪ
0: ಒಂದೇ ಒಂದು ಸತಿ
1: ನೋನು ಮೈ ಡಿಯರ್ ಪತಿ.
2: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕಿರಾತಕ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಹಾಡಿಗಿತ್ತು. 5:18:06 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಿಂಪಾದ ಹಾಡುಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಪ್ರಸಾರ ಆಗುವಂತಹ ಗೀತೆ ಇದು. ಶ್ರುತಿ ಚಿತ್ರದ್ದು. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಆರ್ ಎನ್ ಜೆ ಗೋಪಾಲ್ ಅವರು ಬರೆದ ಹಾಡಿಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಕೇಳಿ ಬಂದ ಗೀತೆ ಸಿಡಿಲು ಚಿತ್ರದ್ದಾಗಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಸತ್ಯಂ ಅವರ ಸಂಗೀತವಿದ್ದ. ಈ ಹಾಡನ್ನು ಬರೆದವರು ಚಿ ಉದಯ್ ಶಂಕರ್. ಈಗ ಶ್ರಾವಣ ಬಂತು ಚಿತ್ರದ ಹಾಡನ್ನು ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಚಿ ಉದಯ್ ಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ.

ಕಾತಿರದೇಂ ತಾನೇನಾ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡಗ ಧ್ವಂತ ಕಿಟ ಧ್ವಂತ ಕಿಟ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥರಿ ಕಿಡದ ಕಥಾ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ

ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಪ್ರೇಮಸಾಕ್ಷಿ ಚಿತ್ರದ ಹಾಡು ಮೂಡಿ ಬಂತು. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಹಾಡಿಗೆ ರಾಜ ನಾಗೇಂದ್ರ ಅವರ ಸಂಗೀತವಿತ್ತು. ಈಗ ಪೂಜಾ ಫಲ ಚಿತ್ರದ ಹಾಡನ್ನು ಕೇಳಿ. ಸತ್ಯಂ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಜೀವೋದಯ

0: ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಈಗ ಈ ಆತ್ಮಹತ್ಯೆ ಪ್ರಕರಣಗಳು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ನಾನು ತುಂಬ ಕೇಳ್ತಾ ಇದ್ದೀವಿ. ಭಾರತದ ಒಂದು ಅಪರಾಧ ಕಾನೂನುಗಳು

0: ಪ್ರಕಾರ ಆತ್ಮಹತ್ಯೆ ಅಂತಂದ್ರೆ ಏನು, ಇದಕ್ಕಾಗಿ ಪ್ರಯತ್ನ ಮಾಡೋರನ್ನು ನಾವು ಯಾವ ರೀತಿ ಶಿಕ್ಷೆಯನ್ನು ನೀಡಬೇಕಾಗತ್ತೆ?
1: ಆತ್ಮಹತ್ಯೆ ಅನ್ನುವಂಥದ್ದು ನಾವು ಇವತ್ತು ಭಾರತದಲ್ಲಿ ಯಥೇಚ್ಛವಾಗಿ ನೋಡ್ತಾ ಇರುವಂಥದ್ದನ್ನು ಸಹ ನಾವು ಗಮನಿಸ್ತಾ ಇದ್ದೇವೆ. ಯಾಕೆ ಆತ್ಮಹತ್ಯೆ ಪ್ರಯತ್ನಗಳು ನಡೀತವೆ ಅನ್ನುವಂಥ ವಿಚಾರ ಬಂದಾಗ, ಒಂದು ಈ ಆತ್ಮಹತ್ಯೆ ಅಂತ ಬಂದಾಗ ಚಿಕ್ಕ ಚಿಕ್ಕ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಕಡಿಮೆ ಅಂಕ ಪಡ್ಕೊಂಡಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದನ್ನು ಸಹಿತ ನಾವು ಗಮನಿಸಿದ್ವಿ. ಈಗ ಏನೋ ನಾವು ಚಿಕ್ಕ ಮಕ್ಕಳು ಬಿಡಿಯ ಮಕ್ಕಳುಗಳಿಗೆ ಸರಿಯಾದ ರೀತಿಯಾದ ಆತ್ಮಸ್ಥೈರ್ಯ ಇಲ್ಲ ಅನ್ನುವಂಥ ನಾವು ಭಾವಿಸಿದ್ರು ಸಹಿತ, ವಿವಾಹ ಆದಮೇಲೆ ಈ ಮಹಿಳೆಯರು 40 ವರ್ಷ ಆಗಿರ್ಬೋದು 45 ವರ್ಷ ಆಗಿರ್ಬೋದು, ಇಂತಹ ಮಹಿಳೆಗಳು ಸಹಿತ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಹಿಂದೆ ನೋಡಿ, ನಮ್ಮ ತಾತ ಅಜ್ಜಿ ಅಂತಹ ಕಾಲದಲ್ಲಿ ಕಷ್ಟ ಮನುಷ್ಯರಿಗೆ ಬರದಲ್ಲಿ ಮರುಗ್ ಬರುತ್ತೇನಪ್ಪ ಅಂತ ಒಂದು ಗಾದೆ ಮಾತು ಹೇಳೋರು ಯಾವಾಗಲೂ. ನೋಡಿ ಈಗ ಹೇಗಾಗಿದೆ ಅಂದ್ರೆ, ಕಷ್ಟ ಅನ್ನುವಂಥದ್ದನ್ನ ನಾವು ಅರ್ಗಿಸ್ಕೊಳ್ಳಿಕ್ಕೆ ಶಕ್ತಿ ನಮ್ಮಲ್ಲಿ ಆತ್ಮಸ್ಥೈರ್ಯವೇ ಇಲ್ಲದಂತಹ ಸನ್ನಿವೇಶಕ್ಕೆ ನಾವು ಬಂದಿರುವಂಥದ್ದು. ಜೊತೆಗೆ ಮಕ್ಕಳುಗಳಿಗೆ ಈ ತಂದೆ ತಾಯಿಗಳು 99%ನೇ ತಗೋಬೇಕು, ಆಮೇಲೆ ಇದೇ ಕಾಲೇಜಲ್ಲಿ ಓದಬೇಕು, ಇದೇ ಸ್ಕೂಲಲ್ಲಿ ಓದಬೇಕು, ಜೊತೆಗೆ ಟಾಪರ್ ಬರಬೇಕು ಅನ್ನುವಂಥ ಮಕ್ಕಳಲ್ಲಿ ಡಿಪ್ರೆಷನ್ನನ್ನು ತಂದೆ ತಾಯಿಗಳು ಮೂಡಿಸ್ತಾ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಮೂಡುವಂತಹ ಮಾನಸಿಕವಾದಂತಹ ಚಂಚಲತೆ ಇವೆಲ್ಲವೂ ಸಹಿತ ನಾವು ಕಡಿಮೆಯನ್ನು ಮಾಡಬಹುದು. ಒಂದು ಈ ಕಾನೂನಾತ್ಮಕವಾಗಿ ನಾವು ಈ ವಿಚಾರಕ್ಕೆ ಬರೋದಾದ್ರೆ ಸರ್, ಆತ್ಮಹತ್ಯೆ ಅನ್ನುವಂಥದ್ದು ಕಾನೂನು ಪ್ರಕಾರ ತಪ್ಪು,
0: ಅಪರಾಧ.
1: ಹಿಂದೆ ನಮ್ಗೆ ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳಿ IPC ಇತ್ತು, Section 309 ಪ್ರಕಾರ ಭಾರತದಲ್ಲಿ ಆತ್ಮಹತ್ಯೆ ಪ್ರಯತ್ನಗಳನ್ನ ಕಾನೂನು ಬಾಹಿರ ಅಂತ ಹೇಳಿ ನಮ್ಗೆ ಅಲ್ಲಿ 1 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಇವೆಲ್ಲವನ್ನೂ ಸಹಿತ ಜೊತೆಗೂಡದಂತೆ ಅವರಿಗೆ ಶಿಕ್ಷೆಯನ್ನ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರೆ ವಿಧಿಸಬಹುದಾದಂತಹ ಕಾನೂನು ನಮ್ಮ ಈ ಒಂದು ಕಾಲಂನಲ್ಲಿ ಇತ್ತು ಸರ್. ಈಗ ಪ್ರಸ್ತುತ ಏನು 2023 ಹೊಸ ಕಾನೂನುಗಳು ನಮ್ಮಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, BNS ಆಗ್ಬೋದು ಅಥವಾ BNSS ಆಗ್ಬೋದು, ಈ ಕಾಯ್ದೆಗಳು ಬಂತು, ಅದರಲ್ಲೂ ಸಹಿತ ಮತ್ತೆ ರೀಪ್ಲೇಸ್ಮೆಂಟ್ ಮಾಡಿದ್ರು ಈ ಅಂಶವನ್ನ. ಈ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ತಾರೆ, ಸುಮಾರು 1 ವರ್ಷದವರೆಗೆ ಜೈಲು ಶಿಕ್ಷೆ ದಂಡ ಎರಡೂ ಸೇರದಂತೆ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತಹ ಅಂಶವನ್ನ ನಾವು ಇವತ್ತು ಈಗ ನಮ್ಮ ಕಾನೂನಲ್ಲಿ ನೋಡ್ತಾ ಇದ್ದೀವಿ ಸರ್.
0: ಈಗ ಸಾಕಾಯ್ತು, ಜೀವನದಲ್ಲಿ ತುಂಬಾ ಜಿಗುಪ್ಸೆಗೊಂಡು ನನ್ನ ಬಗ್ಗೆ ಯಾರಿಗೂ ಏನು ಕಾಳಜಿ ಇಲ್ಲ, ಅಂತಿಮವಾಗಿ ಇದೇ ಒಂದು ಪರಿಹಾರ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ.
1: ಹೌದು. ಆತ್ಮಹತ್ಯೆ ಅಂತ ವಿಚಾರಕ್ಕೆ ಬಂದಾಗ ಸರ್, ಬಹಳಷ್ಟು ಪ್ರೇಮ ವಿವಾಹಗಳು ಫೇಲೂರ್ ಆದಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಬಲಿ ಆಗ್ತಾ ಇರುವಂತದನ್ನ ಸಾಕಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೇವೆ.
0: ಮಹಿಳೆ ಆಗಲಿ ಪುರುಷ ಆಗಲಿ, ಇವತ್ತು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಬಿಸಿನೆಸ್ ಅಲ್ಲಿ ಲಾಸ್ ಆಗಿರ್ತದೆ ಅಥವಾ ಎಲ್ಲೋ ಒಂದ್ ಕಡೆ ಯಾರಿಗೋ ಸಾಲ ಕೊಟ್ಟಾಗ ವಾಪಸ್ ಬಂದಿಲ್ಲಂದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ.
1: ಬೇರೆ
0: ಬೇರೆ ಕಾರಣಗಳು ತುಂಬಾ ಇವೆ ಬಿಡಿ.
1: ಹೌದು ಸರ್, ಹೌದು.
0: ಸಂಕ್ಷಿಪ್ತವಾಗಿ ತಾವು ಆತ್ಮಹತ್ಯೆ ಅಂದ್ರೆ ಏನು ಮತ್ತೆ ಅದಕ್ಕೆ ಶಿಕ್ಷೆ ಇದೆಯೋ ಇಲ್ಲ ಅಂತ ವಿಷಯವನ್ನ ತಾವು ತಿಳಿಸಿದ್ರಿ, ಅದಕ್ಕೆ ಶಿಕ್ಷೆ ಇದೆ ಅಂತ ಅಂಶವನ್ನ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ವಿವಿಧ ಭಾರತಿ 102.9 FM.
6: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಈಗ 2 ರೇಖೆಗಳು ಚಿತ್ರದ ಹಾಡನ್ನು ಕೇಳಿ. ಪಿ ಸುಶೀಲ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ, ಗೀತೆಯನ್ನು ಬರೆದವರು RNJ ಗೋಪಾಲ್, ಸಂಗೀತ ನೀಡಿದ್ದಾರೆ MS ವಿಶ್ವನಾಥನ್.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಸಮಯದ ಗೊಂಬೆ ಚಿತ್ರದ ಹಾಡು ಪ್ರಸಾರ ಆಯಿತು. ಚಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಇದರೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಹೋಮಿಯೋಪತಿ ಪದ್ಧತಿ ಮತ್ತು ನೋಂದಾಯಿತ ವೈದ್ಯರ ಕುರಿತು ಹೇಳಿಕೆಗಳನ್ನು ನೀಡುವಾಗ ಮಾಧ್ಯಮ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದಿರುವ ರಾಷ್ಟೀಯ ಹೋಮಿಯೋಪತಿ ಆಯೋಗವು ಈ ನಿಟ್ಟಿನಲ್ಲಿ ಮಾರ್ಗಸೂಚಿ ಹೊರಡಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಫೇಸ್ಬುಕ್ನ ಮಾತೃಸಂಸ್ಥೆಯಾದ ಮೆಟಾ ಭಾರತದಲ್ಲಿ ತನ್ನ ಮೊದಲ ಕೃತಕ ಬುದ್ದಿಮತ್ತೆ ಆಧಾರಿತ ದತ್ತಾಂಶ ಕೇಂದ್ರವನ್ನು ಸ್ಥಾಪಿಸುವುದಾಗಿ ಇಂದು ಪ್ರಕಟಿಸಿದೆ. ಈ ಒಪ್ಪಂದದ ಭಾಗವಾಗಿ ಮೆಟಾ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಗಳು ಜಂಟಿಯಾಗಿ ಗುಜರಾತ್ನ ಜಾಮ್ನಗರದಲ್ಲಿ 168 ಮೆಗಾವ್ಯಾಟ್ ಸಾಮರ್ಥ್ಯದ ದತ್ತಾಂಶ ಕೇಂದ್ರವನ್ನು ನಿರ್ಮಿಸಲಿವೆ. ಬೆಂಗಳೂರಿನ ಘನತ್ಯಾಜ್ಯ ವಿಲೇವಾರಿ ಟೆಂಡರ್ನಲ್ಲಿ 39,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಕ್ರಮದ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಸಭೆಯಲ್ಲಿಂದು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ದದ ಮುಂಬರುವ ಟಿ20 ಅಂತಾರಾಷ್ಟೀಯ ಸರಣಿಗಳಿಗೆ ಭಾರತ ತಂಡದಿಂದ ಕೈಬಿಡಲಾಗಿದೆ. ಪುರುಷರ ಆಯ್ಕೆ ಸಮಿತಿಯು ಈ ಎರಡೂ ಟಿ20 ಸರಣಿಗಳಿಗೆ

0: ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸಮಯ 6:03:30. ಇನ್ನು ಮುಂದೆ ಸೇಫ್ ಡ್ರೈವ್ ಗಾನ ಭಜನ. ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇಂಪಾದ ಹಾಡುಗಳು ನಿಮಗಾಗಿ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ನಾವು ಮಾತನಾಡಲು ಹೊರಟಿರುವ ವಿಷಯ ಯಾವುದು ಗೊತ್ತಾ? ಮತ್ತೆ ಬಂದಿದೆ ಕಾಲ್ ಚೆಂಡಿನಾಟ. ಹೌದು, ಫುಟ್ಬಾಲ್ ಪ್ರೇಮಿಗಳಿಗೆ ಇಷ್ಟ ಆಗುವ, ಜೊತೆಗೆ ಬಹು ಕಾತರದಿಂದ ಕಾಯ್ತಾ ಇರುವಂತಹ 23ನೇ ಫಿಫಾ ವಿಶ್ವಕಪ್ ಟೂರ್ನಿ June 11 ಅಂದರೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ಇದು July 30 ನಡೆಯುತ್ತೆ. ಇದರ ಆತಿಥ್ಯವನ್ನು ಈ ಬಾರಿ ವಹಿಸಿದ್ದು ಅಮೇರಿಕಾ, ಕೆನಡಾ ಮತ್ತು ಮೆಕ್ಸಿಕೋ. ಇವುಗಳ ಜಂಟಿ ಆತಿಥ್ಯದಲ್ಲಿ 23ನೇ ಫಿಫಾ ವಿಶ್ವಕಪ್ ಟೂರ್ನಿ ನಡೆಯುತ್ತೆ. ಜೊತೆಗೆ ಯುದ್ಧ ನಡೀತಾ ಇದೆ. ಪಶ್ಚಿಮ ಏಷ್ಯಾದ ಯುದ್ಧದ ಬಿಸಿ ಇನ್ನೂ ಕಡಿಮೆಯಾಗಿಲ್ಲ, ಆದರೆ ಇದರ ಜೊತೆಗೆ ಫುಟ್ಬಾಲ್ ಕಾವು ಮಾತ್ರ ಜಾಸ್ತಿ ಆಗಿದೆ. ಈ ಬಾರಿಯ ವಿಶ್ವಕಪ್ ಏನಿದೆ ಇದು ಹಲವು ಹೊಸತುಗಳಿಗೆ ಸಾಕ್ಷಿಯಾಗಲಿದೆ. ಈ ಫುಟ್ಬಾಲ್ ವಿಶ್ವಕಪ್ ಬಗ್ಗೆ ನಾವು ಮಾತಾಡೋಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗಬೇಡಿ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕೇಡಿ ಚಿತ್ರದ ಹಾಡು ಪ್ರಸಾರ ಆಯಿತು. ಕೈಲಾಶ್ ಖೇರ್, ಪ್ರೇಮ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿತ್ತು ಈ ಹಾಡು. ಬಿ ಎಸ್ ಮಂಜುನಾಥ್ ಅವರು ಬರೆದ ಈ ಹಾಡಿಗೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದರು. ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವ ವಿಷಯ ಮತ್ತೆ ಬಂದಿದೆ, ಚೆಂಡಿನಾಟ. ಯಾಕಂದರೆ ನಾಳೆಯಿಂದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಆರಂಭ ಆಗ್ತಾ ಇದೆ. ಆರಂಭಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಶುರುವಾಗಿದೆ. ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾಗತಿಕ ಕ್ರೀಡಾಕೂಟ ಫಿಫಾ ವಿಶ್ವಕಪ್ ಫುಟ್ಬಾಲ್ ಜಗತ್ತನ್ನು ಸೂಜಿಗಲಿನಂತೆ ಇದು ಸೆಳೆಯುತ್ತೆ. ಇದನ್ನು ಅಮೆರಿಕಾ, ಮೆಕ್ಸಿಕೋ ಮತ್ತು ಕೆನಡಾಗಳು ಈ ಬಾರಿ ಆಯೋಜಿಸ್ತಾ ಇವೆ. ಜೊತೆಗೆ ಈ ಬಾರಿ 48 ತಂಡಗಳು ಪಾಲ್ಗೊಳ್ತಾ ಇದೆಯಲ್ಲ, ಅದು ಟೂರ್ನಿಯ ಇತಿಹಾಸದಲ್ಲಿ ಅತಿ ದೊಡ್ಡ ಟೂರ್ನಿ ಎನಿಸಿದೆ. 39 ದಿನ ನಡೆಯುತ್ತೆ. ಜುಲೈ 19 ಈ ವಿಶ್ವಕಪ್ ಫುಟ್ಬಾಲ್ ಕೊನೆಗೊಳ್ಳುತ್ತೆ. ಅಮೆರಿಕದ 11, ಮೆಕ್ಸಿಕೋದ 3 ಜೊತೆಗೆ ಕೆನಡಾದ 2 ಸ್ಥಳಗಳು ಟೂರ್ನಿಗೆ ಆತಿಥ್ಯವನ್ನು ವಹಿಸಿವೆ.

ಹೂಮಳೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆಗೆ ಇಳೆಯರಾಜ ಅವರ ಸಂಗೀತವಿತ್ತು. ಆರು ಗಂಟೆ 6:15:30 ಫಿಫಾ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸ್ತಾ ಇರುವಂತಹ ವಿಶ್ವಕಪ್ ಫುಟ್ಬಾಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಮೊದಲನೇ ಫಿಫಾ ವಿಶ್ವಕಪ್ ಟೂರ್ನಿ ನಡೆದಿದ್ದು 1930 ಉರುಗ್ವೆಯ ರಾಜಧಾನಿ ಮಾಂಟೆವಿಡಿಯೋದಲ್ಲಿ ಅದು ನಡೆಯಿತು. ಮೊದಲನೇ ಆವೃತ್ತಿಯಲ್ಲೇ ವಿಜೇತರಾದಂತಹ ದೇಶ ಯಾವುದು ಅಂದರೆ ಆತಿಥೇಯ ಉರುಗ್ವೆ. ಹೌದು, ಈ ಉರುಗ್ವೆ ತಂಡ ಅರ್ಜೆಂಟೀನಾವನ್ನು ಸೋಲಿಸಿ ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಫಿಫಾ ಟೂರ್ನಿ ಏನಿದೆ, ದ್ವಿತೀಯ ಮಹಾಯುದ್ಧದ ಕಾರಣದಿಂದಾಗಿ 1942 ಮತ್ತು 1946 ಈ ಟೂರ್ನಿಯನ್ನು ನಡೆಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅದನ್ನು ಬಿಟ್ಟರೆ ಇದುವರೆಗೆ ಒಟ್ಟು 22 ಅಂತಾರಾಷ್ಟ್ರೀಯ ವಿಶ್ವಕಪ್ ಟೂರ್ನಿ ನಡೆದಿದ್ದವು.

ಅನುರಾಧ ಶ್ರೀರಾಮ್ ಮತ್ತು ಶ್ರೀನಿವಾಸ್ ಅವರು ಹಾಡಿದ ಯಾರೇ ನೀನು ಚೆಲುವೆ ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದು ಹಂಸಲೇಖ ಅವರು. 6:21:30 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಮಾತಾಡ್ತಾ ಇದ್ದೀವಿ. ಮತ್ತೆ ಬಂದಿದೆ ಚೆಂಡಿನಾಟ ಅನ್ನೋ ವಿಷಯದ ಬಗ್ಗೆ. ಹೌದು, ನಾಳೆಯಿಂದ ನಡೀತಾ ಇರೋದು 23ನೇ ಫಿಫಾ ವಿಶ್ವಕಪ್ ಪಂದ್ಯವಾದರೆ 22ನೇ ಫಿಫಾ ವಿಶ್ವಕಪ್ ಪಂದ್ಯ 2022ರಲ್ಲಿ ನಡೆದಿತ್ತು. ಇದು ಕತಾರ್ ದೇಶದಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿತ್ತು. ಲಿಯೋನೆಲ್ ಮೆಸ್ಸಿ ನಾಯಕತ್ವದ ಅರ್ಜೆಂಟೀನಾ ತಂಡ ರೋಚಕ ಫೈನಲ್ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ ಮೂಲಕ ಫ್ರಾನ್ಸ್ ತಂಡವನ್ನು ಮಣಿಸಿ 3ನೇ ಬಾರಿಗೆ ವಿಶ್ವಕಪ್ಪನ್ನು ಗೆದ್ದುಕೊಂಡಿತು. ಹಾಗೆ ಅತಿ ಹೆಚ್ಚು ಬಾರಿ ಫಿಫಾ ವಿಶ್ವಕಪ್ ಫುಟ್ಬಾಲನ್ನು ಗೆದ್ದ ದೇಶ ಯಾವುದು ಅಂದರೆ ಬ್ರೆಜಿಲ್. 5 ಬಾರಿ ವಿಶ್ವಕಪ್ ಫುಟ್ಬಾಲ್ನ ಇದು ಜಯಿಸಿದೆ. 4 ಬಾರಿ ಇಟಲಿ, ಹಾಗೆ ಜರ್ಮನಿ ಕೂಡ 4 ಬಾರಿ ಜಯಿಸಿದೆ. ಈ ಕುರಿತಂತೆ ಇನ್ನಷ್ಟು ಮಾತಾಡೋಣ. ಕೇಳ್ತಾ ಇರಿ 102.9 FM.

ಅಮೆರಿಕ ಅಮೆರಿಕ ಚಿತ್ರದ ಹಾಡು ಪ್ರಸಾರ ಆಯಿತು. ಗಾನ ಭಜನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಸಂಗೀತ ಕಟ್ಟಿ ಅವರು ಹಾಡಿದ ಗೀತೆ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಈ ಹಾಡಿಗೆ ಮನೋಮೂರ್ತಿ ಅವರ ಸಂಗೀತವಿತ್ತು. ಮತ್ತೆ ಬಂದಿದೆ ಚೆಂಡಿನಾಟ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ, ಯಾಕಂದರೆ ನಾಳೆಯಿಂದ ಫಿಫಾ ವಿಶ್ವಕಪ್ ಫುಟ್ಬಾಲ್ ನಡೆಯುತ್ತೆ. ಫುಟ್ಬಾಲ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಈ ಟೂರ್ನಿಯಲ್ಲಿ 48 ತಂಡಗಳು ಭಾಗವಹಿಸ್ತಾ ಇವೆ. ಒಟ್ಟು ಪಂದ್ಯಗಳ ಸಂಖ್ಯೆ 104. ಹೊಸ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಆಟದ ವೇಗವನ್ನು ಹೆಚ್ಚಿಸೋದಕ್ಕೆ ಮತ್ತು ಸಮಯದ ವ್ಯರ್ಥವನ್ನು ತಡೆಯುವ ಉದ್ದೇಶದಿಂದ 5 ಸೆಕೆಂಡುಗಳ ಕೌಂಟ್ ಡೌನ್ ಸೇರಿದಂತೆ ಇನ್ನೂ ಹಲವಾರು ಕಠಿಣ ನಿಯಮಗಳನ್ನು ಈ ಬಾರಿ ಜಾರಿಗೊಳಿಸಲಾಗಿದೆ. 4 ಹೊಸ ತಂಡಗಳು ಕೂಡ ಸೇರ್ಪಡೆಗೊಂಡಿವೆ. ಕ್ಯುರಸಾವೋ, ಕೇಪ್ ವರ್ದೆ, ಜಮೈಕಾ ಮತ್ತು ಉಜ್ಬೇಕಿಸ್ತಾನ.

ಈ ಹಾಡನ್ನು ಬರೆದು ಸಂಗೀತ ನೀಡಿದ್ದು ವಿ ಮನೋಹರ್ ಅವರು. ಹಾಡಿದವರು ರಾಜೇಶ್ ಕೃಷ್ಣನ್ ಮತ್ತು ಸುಮಾ ಶಾಸ್ತ್ರಿ. 2026 ಫಿಫಾ ವಿಶ್ವಕಪ್ ಜಾಗತಿಕವಾಗಿ 48 ತಂಡಗಳಿಗೆ ವಿಸ್ತರಣೆ ಆಗಿದ್ದರೂ ಕೂಡ ಭಾರತ ತಂಡ ಈ ಬಾರಿ ಅರ್ಹತೆ ಪಡೆಯುವುದಕ್ಕೆ ವಿಫಲವಾಗಿದೆ. ಇದಕ್ಕೆ ಕಾರಣ ಏನು ಅಂದರೆ ಏಷ್ಯನ್ ವಲಯದ ಅರ್ಹತಾ ಸುತ್ತಿನಲ್ಲಿ ಸರಿಯಾದಂಥ ಪ್ರದರ್ಶನ ನೀಡದೇ ಇದ್ದುದರಿಂದಾಗಿ ಭಾರತ ಟೂರ್ನಿಯಿಂದ ಹೊರಬಿತ್ತು. ಹೌದು, ಅರ್ಹತಾ ಪಂದ್ಯಗಳ ಎರಡನೇ ಸುತ್ತಿನಲ್ಲಿ ಭಾರತ ತಂಡ ಗುಂಪು ಎನಲ್ಲಿ ಸ್ಥಾನವನ್ನು ಪಡೆದಿತ್ತು. ಈ ಗುಂಪಿನಲ್ಲಿ ಬಲಿಷ್ಠ ಕತಾರ್ ಮತ್ತು ಕುವೈತ್ ತಂಡಗಳ ವಿರುದ್ಧ ನಡೆದ ಪಂದ್ಯಗಳಲ್ಲಿ ಭಾರತ ಅಗತ್ಯ ಇರುವಷ್ಟು ಅಂಕಗಳನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಗುಂಪಿನಲ್ಲಿ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದರಿಂದಾಗಿ ಮೂರನೇ ಸುತ್ತಿಗೆ ಪ್ರವೇಶ ಪಡೆಯುವಲ್ಲಿ ಭಾರತ ವಿಫಲವಾಯಿತು. ಹೀಗಾಗಿ 23ನೇ ಫಿಫಾ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಭಾಗವಹಿಸ್ತಾ ಇಲ್ಲ.

0: ನಾಳಿನ ಫಿಫಾ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಆಡದೇ ಇರುವುದಕ್ಕೆ ತುಂಬ ಜನರಿಗೆ ಬೇಸರ ಇದೆ. ಆದರೂ ಕೂಡ ಖುಷಿಯ ವಿಚಾರ ಏನು ಅಂದರೆ, ಜಾಗತಿಕ ವೇದಿಕೆಯಲ್ಲಿ ಭಾರತ ಮೂಲದ ಆಟಗಾರರು ಕೂಡ ಬೇರೆ ಬೇರೆ ದೇಶಗಳ ಪರವಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ನ್ಯೂಜಿಲೆಂಡ್ ತಂಡದ ಪ್ರಮುಖ ಮಿಡ್ಫೀಲ್ಡರ್ ಸಪ್ರೀತ್ ಸಿಂಗ್ ಅವರು ಪಂಜಾಬ್ ಮೂಲದವರು, ಹಾಗೆ ಕತಾರ್ ತಂಡದ ಯುವ ವಿಂಗರ್ ತಹಸೀನ್ ಮೊಹಮ್ಮದ್ ಜಮೀದ್ ಅವರು ಕೇರಳ ಮೂಲದವರು. ಹೀಗಾಗಿ ಈ ಬಾರಿಯ ವಿಶ್ವಕಪ್ನಲ್ಲಿ ಇವರು ಆಡ್ತಾ ಇರುವಂತಹದ್ದು ಭಾರತೀಯ ಫುಟ್ಬಾಲ್ ಅಭಿಮಾನಿಗಳಿಗೆ ಹೆಮ್ಮೆಯ ವಿಷಯ. ಈ ಕುರಿತಂತೆ ಇನ್ನಷ್ಟು ಮಾತಾಡೋಣ, ಎಲ್ಲೂ ಹೋಗಬೇಡಿ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಸಮಯ 6:40 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು

0: ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ ಒಂದು ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ ಶೇಕಡ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ

0: ಎರಡು ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಮೇ 31ರಿಂದ ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಹಾಡನ್ನ ಪ್ರಸಾರ ಮಾಡಿದ್ವಿ. ಕುನಾಲ್ ಗಾಂಜವಾಲ ಮತ್ತು ನಂದಿತಾ ಅವರು ಹಾಡಿದ ಗೀತೆ ಇದು. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಸಾಧು ಕೋಕಿಲ ಅವರ ಸಂಗೀತವಿತ್ತು. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಹಿಂದೂಸ್ತಾನಿ ಗಾಯಕ ಫಕೀರಪ್ಪ ಕಿರಣ ಗರಾಣಗಳ ಅನನ್ಯ ಧ್ವನಿ. ಸಂಗೀತದ ಅಭ್ಯಾಸ ಹೇಗಿರಬೇಕು, ಹಾಡುವ ಕ್ರಮ ಏನು ಅವಲೋಕಿಸಿದರು ಗಾಯಕ ಫಕೀರಪ್ಪ.
4: ಗಾಯಕಿ ಅನ್ನತಂದ್ರೆ ನಮ್ಮ ತೊಮ್ಮು ಬಮ್ ತೊಮ್ಮು ಇಂಥದ್ದು ವಿಶೇಷ ಇರುವುದಿಲ್ಲ. ಅದರೊಳಗೇನು ಸ್ವರದ್ದೇನಿರ್ತದೆ, ಸ್ವರದ ಕೆಲಸ ಏನು ಮುಖ್ಯ, ಅದರೊಳಗಿನ ಸ್ವರದ ಮ್ಯಾಗೆ ಎಲ್ಲರೂ ನಿಂತು ಹಿಂಗೇನು ಸ್ವಲ್ಪ ಅಲ್ಲೇ ಸ್ವರದ ಮ್ಯಾಗೆ ನಿಂತು ನೋಡುವುದು ಏನು ಕೆಲಸ ಇರ್ತದೆ, ಅದು ವೈಶಿಷ್ಟ್ಯ. ಸರ್ವಸಾಧಾರಣ ಅವರವರ ಮನೋಧರ್ಮದ ಮ್ಯಾಗಿಂದ ಅವರವರ ಮನೆತನದ್ದು ಏನು ಪದ್ಧತಿ ಇರ್ತದೆ. ಕೆಲ ಕೆಲವರು ಅವಾಗಿನ ಮ್ಯಾಗೆ ಒಂದು ನಮ್ಮ ತಮ್ಮ ವಿಶೇಷ ಒಂದು ಘರಾಣೆಯನ್ನು ಮಾಡ್ಕೊಂಡ್ಬಿಟ್ಟಾರೆ. ನಮ್ಮ ತಮ್ಮನೂ ಬೇಕು. ಮತ್ತು ಗಾಯಕಿ ಅನ್ನತಂದರೆ 32 ಅಂಗ ಅದಾವೆ ಗಾಯಕಿಯೊಳಗೆ, ಎಲ್ಲ ಅಂಗನೂ ಬೇಕಾಗ್ತಾವೆ. ಆದರೆ ಯಾವ ಅಂಗದೊಳಗೆ ಏನು ಆನಂದ ಹುಟ್ಟದೆ ಅದು ವಿಶೇಷ, ಹೆಚ್ಚಿಗೆ ಇರಬೇಕು. ಅನ್ನ ಊಟ ಮಾಡಿ ನೆಂಜ್ಕೊಳ್ಳಿಕ್ಕೆ ಚಟ್ನಿ ಅಂತ ಹೆಂಗಿರ್ತದೆ ನೋಡ್ರಿ, ನಾನು ಹಪ್ಪಳ ಚೆಂಡಿಗೆ ಚಟ್ನಿ ಹಂಗೆ ಎಲ್ಲಾನು ಹಂಗೆ ಬೇಕಾದಕ್ಕೆ ಅಂದಾಗ ಒಂದು ಅನ್ನದ ರುಚಿ ಹತ್ತದೆ. ಹಂಗೆ ಬಿಲಂಬದ ವಿಸ್ತಾರ ಏನು ಇರ್ತದೆ ಅದು ಸ್ವಲ್ಪ ಅವಾಜ್ ಗಿವಾಜ ಚಲೋ ಇದ್ದು ವಿಶೇಷ ಅದು ದಮದಾರ್ಪಣಾದಿಂದ. ಈಗ ನನಗೆ ಮುದುಕಾಗಿನಿ, ವಯಸ್ಸು ಇದು ಆಗಿದೆ, ಹೀಗಾಗಿ ಸ್ವರ ನಿಲ್ಲುವುದಿಲ್ಲ ಅಂತ ಏನಾರು ಒಂದು ಸ್ವಲ್ಪ ಹಾಗು ಹಾಹು ಮಾಡಿ ನಕರ ಮಾಡಿ ಇದನ್ನು ಮಾಡ್ತೀನಿ. ಸ್ವರದ ಮ್ಯಾಗೆ ನಿಂತು ಇನ್ನೊಂದು ಅರ್ಧ ತಾಸು ಪೌಂಡ್ ತಾಸು ಹೋಗಲಿ, ಆಮೇಲೆ ಸ್ವರದ ಮ್ಯಾಗೆ ನಿಂತು ಏನು ಕೆಲಸ ಮಾಡುವುದು ಇರ್ತದೆ ಅಲ್ಲೇ ಇರ್ತದೆ. ಏನಿರೋದು ಆನಂದ ನೋಮ್ ತೋಮ್ ಏನ್ ತೋಮ್ ಇಂಥದ್ದು ಏನು ಈ ಭಾನಗಳಿಗೆ ಹೋಗುದಿಲ್ಲ ನಾವು, ಯಾಕಂದ್ರೆ ಅದರ ಕಡೆ ಲಕ್ಷ ಹೋತು ಅಂತಂದ್ರೆ ನೋಮ್ ತೋಮ್ ಮಾಡುವುದು ಮನಸ್ಸಾಗುದಿಲ್ಲ. ದ್ರುಪದಿ ಘರಾಣೆ ಅಂತ ಕೆಲವರು ಇರ್ತಾರೆ, ಅವರು ಠೋಕ್ ಠೋಕ್ ಹಾಡೋರು, ತಾಳದ ಕಡೆ ಲಕ್ಷ ವಿಶೇಷ. ಇದು ತಾಳ ಇಲ್ಲ ಅಂತಿಲ್ಲ, ತಾಳ ಅದೇ, ಆದರೆ ಎಷ್ಟು ಅಷ್ಟು ಯೋಗ ಜರೂರ್ ಇದ್ದಷ್ಟು
5: ಆ ಕಡೆಗೆ ಲಕ್ಷ ಇಲ್ಲ.
4: ಲಕ್ಷ ಇಲ್ಲ, ತಾಳ ಇರ್ತದೆ, ಆದರೆ ವಿಶೇಷ ತಾಳದ ನಾವು ಸರ್ಕಸ್ ಮಾಡಲಿಕ್ಕೆ ಇದು ಮಾಡುವುದಿಲ್ಲ, ಪ್ರಯತ್ನ ಮಾಡುವುದಿಲ್ಲ.

0: ಸ್ವರದ ಕೆಲಸ ಇದು. ಈ ಕಿರಾಣ ಘರಾಣೆ ಬಹಳ ಕಠಿಣ, ಸ್ವರದ ಕಡೆ ಲಕ್ಷ ಹೋಗುದಿಲ್ಲ. ಮನುಷ್ಯನು ಗಾಯಕಿ ಹೆಂಗೆ ತಮ್ಮ ಆವಾಜು ಮತ್ತು ತಮ್ಮ ಮನೋಧರ್ಮ ಇದ್ರ ಮ್ಯಾಗಿಂದ ಗಾಯಕಿ ಬನಿಸ್ತದೆ. ಆವಾಜ ಈಗ ನಾನು ಹೇಳ್ರಿ, ನನ್ನ ಮನೋಧರ್ಮ ಎಲ್ಲ ಗವಹಾರಿ ಗಾಯಕಿ ಸೂರ್ಯ ಸೂರ್ಯನೊಳಗೆ ಆನಂದ ಪಡಬೇಕು ಅಂತ ಮನಸ್ಸೆಲ್ಲ ಆನಂದ ಅನಿಸ್ತದೆ. ಆ ಸ್ವರ ನಿಲ್ಲಿಲ್ಲ, ಹಾ ಹಾ ಹಾ ಮಾಡಾಕತ್ತು ಅಂತಂದ್ರೆ ಮನಸ್ಸು ಬೇಜಾರಾಗ್ತದೆ. ಮತ್ತು ಬೇರೆ ನಮೂನಿ ಏನಾರು ಮಾಡಿ ಮಜಾ ಮಾಡ್ಕೊಂಡು ಹೋಗುದು ಗಾಯಕಿ. ಆದ್ರೆ ಆ ಗಾಯಕಿ ಬೇರೆ, ಸ್ವಲ್ಪ ಹೊತ್ತು ಹೋತಂದ್ರೆ ಆಮ್ಯಾಗ ಹಿಂದೆಗಡೆ ಸೂರ್ಯ ನಿಂತ ಮ್ಯಾಗ ಏನು ಸ್ವರದ ಆನಂದ ತಗೊಂಡು ಸಡಜಿಂದ ಗಂಧಾರ ತನಕ ಮಧ್ಯಮ ತನಕ ಹೋಗ್ಬೇಕಾದ್ರೆ ಒಂದು ಅರ್ಧ ತಾಸರ ಹೋಗ್ತದೆ. ಅಲ್ಲಿ ನಾನಾ ಥರದ ಕೆಲಸ ಮಾಡಿ ನಾನಾ ಥರದ ಅದರೊಳಗೆ ರಂಜನ ಮಾಡಲಿಕ್ಕೆ ಬೇಕಾದಷ್ಟು ಬುದ್ಧಿ ಹೋಗ್ತಿರ್ತದೆ. ಹಂಗೆ ಉಳ್ಕಿ ಘರಣದವ್ರಿಗೆ ಇದು ಇರುವುದಿಲ್ಲ, ಏಕ್ದಮ್ ತಗೊಂಡು ಕೂಡಲೇ ಮ್ಯಾಗ ತೆಳಗ ಇದನ್ನು ಮಾಡಿ ನಾಲ್ಕು ತಾನು ಉಳ್ಚಾಡ್ತಾರೆ, ಹರ್ಷಾಡ್ತಾರೆ, ಕಟ್ಕ ತಗೋತಾರೆ, ಮುರ್ಚಿ ತಗೋತಾರೆ. ಕೆಲವು ನೋಮ್ ತೋಮ್ ಘರಣಿದವ್ರದ್ದು ಅದು ಸ್ವಲ್ಪ ವಿಶೇಷ, ಅವ್ರದ್ದು ಅದೇ ಮಾಡ್ತಿರ್ತಾರೆ, ಅದ್ರಾಗ ಒಂದು ಸ್ವಲ್ಪ ವಿಶೇಷ ಮಾಡ್ತಾರೆ ಅಷ್ಟೇ. ನಾವು ಆ ಇದನ್ನು ಮಾಡೋದಿಲ್ಲ, ಯಾಕಂದರೆ ಇದರೊಳಗೆ ತಲೆ ಹಾಕಿರ್ತದೆ ನೋಡ್ರಿ, ಯಾವುದಾರ ಒಂದು ಇದು ಆಗ್ತದೆ ಜಾಸ್ತಿ ವಿಳಂಬದ ಕೆಲಸದೊಳಗೆ ನಾವು ತಲೆ ಹಾಕಿದ್ವಿ ಅಂತಂದರೆ ಅದ್ರ ಕಡೆ ಲಕ್ಷ ಹೋಗೋದಿಲ್ಲ. ಚೀಸುದ ಒಂದೊಂದು ವೇಳೆ ಪೂರ ಚೀಸುದ ಅಂತಿರುವುದಿಲ್ಲ ನಮ್ಮಲ್ಲಿ, ಯಾಕೆ ಅನ್ನಬಾರ್ದು ಅಂತ ಹಿಂಗಲ್ಲ, ಅದು ನೆನಪಾಗುವುದೇ ಇಲ್ಲ. ಸ್ವರದ ಕಡೆ ಲಕ್ಷ ಹೋತು, ಸ್ವರದ ಸ್ವರೀಕರಣ ಮಾಡೋದು, ಅದರೊಳಗೆ ವೈಶಿಷ್ಟ್ಯತೆ ತೆಗೆದು ರಚನೆ ಮಾಡೋದು, ಇಂಥದ್ದು ಮನುಷ್ಯಂದು ಇದು ಪ್ರೇರಣೆ ಹೊಂಟಿತು ಅಂತಂದರೆ ಅದ್ರ ಕಡೆ ಲಕ್ಷಣ ಹೋಗಿಬಿಡ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಫಕೀರಪ್ಪ ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಸಹಸ್ರಮಾನಗಳ ಇತಿಹಾಸವಿರುವ ಅದ್ಭುತ ಕಲಾಕೃತಿಗಳ ಸಂಗ್ರಹವನ್ನು ವೀಕ್ಷಿಸಿರುವುದಾಗಿ ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ ಎನ್ಇಪಿ 2020 ಭಾರತದ ಶಿಕ್ಷಣ ವಲಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಸುಧಾರಣೆಯಾಗಿದೆ ಮತ್ತು ಇದು ಮೋದಿ ಸರ್ಕಾರದ 12 ವರ್ಷಗಳ ಆಡಳಿತದ ಅತ್ಯುತ್ತಮ ಮೈಲಿಗಲ್ಲುಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಭಾರತ ಮತ್ತು ಬ್ರುನೈ ದಾರುಸಲಾಂ ದೇಶಗಳು ತಮ್ಮ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಹಾಗೂ ಸಂಸದೀಯ ಒಪ್ಪಂದಗಳನ್ನು ಮತ್ತಷ್ಟು ವೃದ್ಧಿಸುವ ಕುರಿತು ಇಂದು ಮಹತ್ವದ ಚರ್ಚೆ ನಡೆಸಿವೆ. ಗುಜರಾತ್ನಲ್ಲಿ 8 ಹಿರಿಯ ಐಪಿಎಸ್ ಅಧಿಕಾರಿಗಳು ನಾಳೆಯಿಂದ ಅಂತಾರಾಷ್ಟೀಯ ಗಡಿಯುದ್ದಕ್ಕೂ ಇರುವ 16 ಗ್ರಾಮಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಅಧಿಕಾರಿಗಳು ದೂರದ ಗಡಿ ಪ್ರದೇಶಗಳಲ್ಲಿ ನಿಯೋಜನೆಗೊಂಡಿರುವ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ ಮತ್ತು ಸ್ಥಳೀಯ ನಿವಾಸಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಮಾದಕ ವಸ್ತುಗಳು ಮತ್ತು ಅದರ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ್ ಮೈಸೂರಿನಲ್ಲಿ ತಿಳಿಸಿದರು. ರಾಮನಗರ ವ್ಯಾಪ್ತಿಯಲ್ಲಿ ಇರುವ ಅಂಗನವಾಡಿಗಳನ್ನು ಬಾಡಿಗೆ ಕಟ್ಟಡದಿಂದ ಮುಕ್ತಗೊಳಿಸಲು ಕ್ರಮ ವಹಿಸುವಂತೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಶಾಸಕ ಎಚ್ಎ ಇಕ್ಬಾಲ್ ಹುಸೇನ್ ಸೂಚನೆ ನೀಡಿದರು. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಆಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಏಕದಿನ ಸರಣಿಯಿಂದ ಗಾಯದ ಸಮಸ್ಯೆಯಿಂದಾಗಿ ಭಾರತ ತಂಡದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹೊರಗುಳಿದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಹರಿತ ವಿತರಣೆ ಇಂಡಿಯಾ ಪೋಸ್ಟ್ ಅನ್ನು ನಂಬುವ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಮತ್ತಷ್ಟು ಇಂಪಾದ ಹಾಡುಗಳ ಜೊತೆಗೆ ಸಾಗೋಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಮತ್ತೆ ಬಂದಿದೆ ಚಂಡಿನಾಟ ಅನ್ನುವಂಥ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ವಿ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಅವರ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಂದೇಶಗಳನ್ನು 7:55 ಓದ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇದ್ದೀವಿ ನಿಮ್ಮ ಮೆಚ್ಚಿನ 102.9 FM. ಫಿಫಾ ವಿಶ್ವಕಪ್ ಟ್ರೋಫಿಯ ವಿನ್ಯಾಸವನ್ನು ಸ್ವಲ್ಪ ನೋಡ್ಬಿಡೋಣ. ಇದು 18 ಕ್ಯಾರೆಟ್ ಚಿನ್ನವನ್ನು ಹೊಂದಿದೆ, ಜೊತೆಗೆ 2 ಮಾನವ ಆಕೃತಿಗಳು ಭೂಮಿಯನ್ನು ಎತ್ತಿ ಹಿಡಿದಿರುವ ಕಲಾಕೃತಿಯನ್ನು ಕೂಡ ಹೊಂದಿದೆ. ಒಟ್ಟು 14.4 ಇಂಚು ಎತ್ತರ ಇದೆ. 6.17 kg ತೂಕ ಈ ಟ್ರೋಫಿಯಲ್ಲಿದೆ.

ತುಂಟಾಟ ಚಿತ್ರದ ಹಾಡನ್ನ ಕೇಳಿದ್ರಲ್ಲ. ಈ ಹಾಡನ್ನ ಹಾಡಿದವರು ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. 23ನೇ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಆಡ್ತಾ ಇರುವಂತಹ ಅತ್ಯಂತ ಹಿರಿಯ ಆಟಗಾರ ಯಾರು ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಹಾಗೆ ಅತ್ಯಂತ ಕಿರಿಯ ಆಟಗಾರ ಗಿಲ್ಬರ್ಟೋ ಮೋರಾ ಅವರು, ಲಿಯೋನಲ್ ಮೆಸ್ಸಿ, ಗಿಲ್ಮೋಟ್ ಒಚ್ಚಾವೋ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ ದಾಖಲೆಯ 6ನೇ ವಿಶ್ವಕಪ್ ಪಂದ್ಯದಲ್ಲಿ ಪಾಲ್ಗೊಳ್ತಾ ಇರುವಂಥ ಆಟಗಾರರು.

ಬಾಬಾರವರ ಸಿಕ್ಕ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಚಿತ್ರ ಮತ್ತು ಉನ್ನಿಕೃಷ್ಣನ್ ಅವರು ಹಾಡಿದ ಈ ಹಾಡನ್ನ ಬರೆದವರು ಮಂಜುನಾಥ್ ರಾವ್. 7:14:44 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ದಿಗ್ಗಜರಾದಂತಹ ಲಯೋನೆಲ್ ಮೆಸ್ಸಿ ಸೇರಿದಂತೆ ಪ್ರಮುಖ ಹಿರಿಯ ಆಟಗಾರರ ಪಾಲಿಗೆ ಇದು ಬಹುಶಃ ಕೊನೆಯ ವಿಶ್ವಕಪ್ ಆಗಿರೋದ್ರಿಂದ ಇಡೀ ಜಗತ್ತಿನ ಕಣ್ಣು ಈ ನಾಯಕರ ಪ್ರದರ್ಶನದ ಮೇಲಿದೆ. ಇನ್ನು 2026 ಫಿಫಾ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮುವ ತಂಡಕ್ಕೆ 460 ಕೋಟಿ ಹಣ ಸಿಗುತ್ತೆ. ಹಾಗೆ ಹಾಲಿ ವಿಶ್ವಕಪ್ನಲ್ಲಿ ರನ್ನರ್ ಆಫ್ ತಂಡ ಗಳಿಸುವ ಒಟ್ಟು ಬಹುಮಾನದ ಮೊತ್ತ 304 ಕೋಟಿ. ಆತಿಥ್ಯ ವಹಿಸುವಂತಹ ಅಮೆರಿಕ, ಮೆಕ್ಸಿಕೋ, ಕೆನಡಾ ದೇಶಗಳ ಸಮಯಕ್ಕೂ ಭಾರತಕ್ಕೂ ವ್ಯತ್ಯಾಸ ಇರುವ ಕಾರಣ ಬಹುತೇಕ ಪಂದ್ಯಗಳನ್ನು ನಾವು ರಾತ್ರಿ 12:30 ನಂತರ ವೀಕ್ಷಣೆ ಮಾಡಬಹುದು.

0: ಕಲ್ಪನೆಗೆ ಕನ್ನಡಿ.
1: ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ,
0: ಸೃಜನಶೀಲತೆಗೆ ಮುನ್ನುಡಿ.
2: ಧನ್ಯನಾದೆ ಧನ್ಯನಾದೆ, ಓಹೋ ಕೇಳಬೇಕಯ್ಯ.
0: ಮನಸ್ಸಿನ ಸವಿನುಡಿ ರೇಡಿಯೋ
3: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
0: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
4: ಯಾವ ಊರಾಕೆ ನೀ ಮೈ ಕಾರ್ತಿ, ನನಗತ್ಯಾವ ಮನಿ ಮನಿ ಆರ್ತಿ.
0: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧರಿಸು ಜೀವನ ಧುರವ, ಚರಿಸು ಲೋಕದ ಮಾರ್ಗಗಳಲ್ಲಿ ಹಿತವರಿತು, ಸರಿಪಡಿಸಿ ದಾರಿಗಳ ಕೆರೆತೋಪು, ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ. ಸರಿಪಡಿಸಿ ದಾರಿಗಳ ಕೆರೆತೋಪು, ಸತ್ರಗಳ ನೆರವಾಗು ಪಯಣಕ್ಕೆ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಧರ್ಮದ ಮುಖ್ಯ ಗುಣ ಎಂದರೇನು ಅನ್ನೋದನ್ನು ಕವಿ ವಿವರಿಸ್ತಾ ಇದ್ದಾರೆ. ಲೋಕವನ್ನು ಅರಿಯೋದು ಅಂತ ಅನ್ನೋದು ಏನು ಹೇಳ್ತಾ ಇದ್ರು ಮತ್ತೆ ಮತ್ತೆ ಅನೇಕ ಪದ್ಯಗಳಲ್ಲಿ ಕವಿ, ಇಲ್ಲಿ ಅದನ್ನು ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ವಿವರಿಸೋದನ್ನು ನಾವು ಗುರುತಿಸ್ಬೋದು. ಧರ್ಮವೆಂದರೇನು ಅಂತ ಹೇಳೋ ಮಾತೇನಿದೆ ಆ ಮಾತನ್ನು ವಿವರಿಸುವಾಗ ಜೀವನ ದುರವ ಅನ್ನೋ ಪದ ಡಿ ವಿ ಜಿ ಅವರ ಪದ್ಯದಲ್ಲಿ ಬಳಸ್ತಾ ಇದ್ದಾರೆ, ಅದು ಬಹಳ ಮುಖ್ಯವಾದ ಪದ ಅಂತ ನಾನು ಭಾವಿಸ್ತೇನೆ. ಜೀವನದ ನೊಗವನ್ನು ಧರಿಸು, ಧರ್ಮದ ಧರಿಸುವಿಕೆ ಅಂತಂದರೆ ಜೀವನದ ನೊಗವನ್ನು ಧರಿಸುವುದು ಅನ್ನೋದೇ ಅರ್ಥ ಇಲ್ಲಿ. ಜೀವನದ ನೊಗ ಅಂತಂದರೆ ಏನಪ್ಪ ಅಂತಂದರೆ ಲೋಕದ ಮಾರ್ಗದಲ್ಲಿ ಅಂದರೆ ನೀನು ಸಾಗುವಂತಹ ಜೀವನದ ದಾರಿಗಳಲ್ಲಿ ಯಾವುದು ಒಳ್ಳೆಯದು, ಯಾವುದು ಹಿತ ಅಂತ ಅರಿಬೇಕು ಅನ್ನೋದು ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾದಂಥ ಒಂದು ಮೌಲ್ಯ ಅದು. ಆ ಮೌಲ್ಯವನ್ನು ಅರಿತು ಅಂತಹ ದಾರಿಯ ಮೂಲಕ ನಡೀಬೇಕು ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಸರಿಪಡಿಸಿ ದಾರಿಗಳ ಕೆರೆ ತೋಪು ಸತ್ರಗಳ ಅಂತ ಹೇಳುವಾಗ ಇದು ಒಂದು ಅರ್ಥ, ನೀನು ಲೋಕದ ದಾರಿಯಲ್ಲಿ ಹೋಗ್ತಾ ಇರುವಾಗ ಬದುಕಿಗೆ ಅವಶ್ಯಕವಾಗಿರುವಂತಹ ಕೆರೆ ತೋಪು ಸತ್ರ, ಒಂದರಲ್ಲಿ ನೀರಿದೆ, ಇನ್ನೊಂದರಲ್ಲಿ ಹಣ್ಣು ಕೊಡುವಂತಹ ತೋಪಿದೆ, ಮೂರನೇದರಲ್ಲಿ ವಿಶ್ರಾಮಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಆವರಣ ಇದೆ ಸತ್ರ. ಅದು ಈ ಮೂರನ್ನು ಕೂಡ ಬದುಕಿಗೆ ಬದುಕಿನ ದ್ರವ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿರುವಂಥ ಈ ಮೂರೂ ಆವರಣಗಳನ್ನು ಹೇಗೆ ಸರಿಪಡಿಸಬೇಕು ಅನ್ನೋ ಮಾತಿದೆ ಇಲ್ಲಿ. ಅಂದರೆ ಮೇಲ್ನೋಟಕ್ಕೆ ಕೆರೆಯನ್ನು ಸರಿಪಡಿಸು, ತೋಪನ್ನು ಸರಿಪಡಿಸು, ಸತ್ರವನ್ನು ಸರಿಪಡಿಸು ಮಾತ್ರ ಅಲ್ಲ, ಇದು ಆ ಅರ್ಥವೂ ಇದೆ. ಅದರ ಜೊತೆಗೆ ಯಾವುದು ಜೀವನಕ್ಕೆ ಅತ್ಯಂತ ಮುಖ್ಯವೋ ಅಂಥದ್ದನ್ನು ನೀವು ಸರಿಪಡಿಸಬೇಕು ಅನ್ನೋ ಮಾತು ಇದೆ. ನೀರು ಅದು ಪ್ರಾಮಾಣಕ್ಕೆ ಬಹಳ ಮುಖ್ಯವಾದ ಒಂದು ದ್ರವ್ಯ. ತೋಪು ಅದು ಕೂಡ ಹಣ್ಣು ಹಂಪಲುಗಳ ಮೂಲಕ ಮನುಷ್ಯನ ಬದುಕಿಗೆ ಅದು ದಾರಿ ಮಾಡಿಕೊಡ್ತದೆ. ಸತ್ರ ವಿಶ್ರಾಮಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಆವರಣ ಅದು. ಈ ಮೂರೂ ಕೂಡ ನಮ್ಮ ಬದುಕಿನಲ್ಲಿ ಅತ್ಯಂತ ಅವಶ್ಯಕವಾಗಿರೋದ್ರಿಂದ ಇವುಗಳನ್ನ ಕಾಪಾಡೋದು ಕೂಡ ಬಹಳ ಮುಖ್ಯ ಅಂತ. ಅಂದರೆ ನಾವು ಯಾವುದನ್ನು ಈಗ ಪರಿಸರ ಅನ್ನೋ ಮಾತಿನಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ, ಪರಿಸರ ರಕ್ಷಣೆ ಅನ್ನೋ ಮಾತನ್ನು ಏನನ್ನು ಹೇಳ್ತಾ ಇದ್ದೀವಿ, ಆ ಭಾವವನ್ನು ಇಲ್ಲಿ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಅಂದರೆ ಮನುಷ್ಯನ ಪಯಣಕ್ಕೆ, ಲೌಕಿಕದ ಪಯಣಕ್ಕೆ ಯಾವುದು ಮುಖ್ಯ ಅಂತಂದರೆ ಈ ರೀತಿ ಅತ್ಯಗತ್ಯವಾದಂಥ ಅವಶ್ಯಕವಾದಂಥ ಈ ಪರಿಸರವನ್ನು ನಾವು ರಕ್ಷಿಸಬೇಕು ಅನ್ನೋ ಮಾತು ಕೂಡ ಇಲ್ಲಿ ವ್ಯಕ್ತವಾಗ್ತದೆ. ಅದೇನೇ ಧರ್ಮ, ಅದಕ್ಕಿಂತ ಭಿನ್ನವಾದ ಧರ್ಮ ಇನ್ನೊಂದಿಲ್ಲ. ಜೀವನದ ನೊಗವನ್ನು ಈ ರೀತಿಯಲ್ಲಿ ಉತ್ತು ಬಿತ್ತು ಅದನ್ನು ಒಂದು ಹಿತವಾಗಿ ಬೆಳೆಸುವಂಥ ಒಂದು ಮಾರ್ಗ ಯಾವುದಿದೆ ಅದೇ ಧರ್ಮ ಅನ್ನುವುದನ್ನು ಇಲ್ಲಿ ಈ ಪದ್ಯ ವಿವರಿಸ್ತಾ ಇದೆ.
1: ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದೊಗೆವುದು ಅದನರಿತು. ಧರ್ಮ ನಿರ್ಣಯ ನಿನಗೆ ಜನ್ಮ ಜನ್ಮಾಂತರದ ಕರ್ಮ ಸಂದರ್ಭದಿಂದೊಗೆವುದು ಅದನರಿತು. ನಿರ್ಮಮದ ನಿರ್ಮಲೋತ್ಸಾಹದೆ ನೀನಾಚರಿಸೆ ಬ್ರಹ್ಮ ಸಾಮಿಪ್ಯವೆಲೋ ಮಂಕುತಿಮ್ಮ.

0: ಈ ಪದ್ಯವನ್ನ ಹೀಗೆ ವ್ಯಾಖ್ಯಾನಿಸಬಹುದು. ಅನೇಕ ವ್ಯಾಖ್ಯಾನಗಳಿರ್ಬೋದು ಈ ಪದ್ಯಕ್ಕೆ, ಆದರೆ ನಾನು ಹೀಗೆ ವ್ಯಾಖ್ಯಾನಿಸ್ಕೊಳ್ತೀನಿ. ಬ್ರಹ್ಮ ಸಾಮೀಪ್ಯವೆಲೋ ಅನ್ನೋ ಮಾತಿನಲ್ಲಿ ಸೃಷ್ಟಿಕರ್ತನ ಸಾಮೀಪ್ಯವನ್ನು ಸಾಧಿಸುವುದು ಹೇಗೆ ಅನ್ನೋ ಮಾತಿದೆ. ಸೃಷ್ಟಿಕರ್ತ ಅಂತಂದರೆ ಈ ಬದುಕನ್ನು ಸೃಷ್ಟಿ ಮಾಡಿದವನು ಅಂತ. ಮನುಷ್ಯನು ಕೂಡ ಒಂದು ರೀತಿಯಲ್ಲಿ ತಾನು ಚೆನ್ನಾಗಿ ಬದುಕೋದ್ರ ಮೂಲಕ ಬದುಕನ್ನು ಸೃಷ್ಟಿ ಮಾಡ್ತಾನೆ. ಬದುಕನ್ನು ನಾಶ ಮಾಡೋದೊಂದಿದೆ ಮನುಷ್ಯನಿಗೆ, ಅದು ಆ ಗುಣವೂ ಇದೆ. ಆದರೆ ಮನುಷ್ಯನಿಗೆ ಈ ಬದುಕನ್ನು ಸೃಷ್ಟಿ ಮಾಡೋದು ಇದೆ. ಹೀಗಾಗಿ ಬ್ರಹ್ಮನ ಸಮೀಪಕ್ಕೆ ಹೋಗೋದು ಅಂತಂದರೆ ಬದುಕನ್ನು ಸೃಷ್ಟಿ ಮಾಡುವ ರೀತಿಯನ್ನು ಕಂಡುಕೊಳ್ಳೋದು ಅಂತ ಅರ್ಥ. ಅದೇ ಒಂದು ರೀತಿಯಲ್ಲಿ ಧರ್ಮ ನಿರ್ಣಯ ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಾಖ್ಯಾನಕ್ಕೆ ಗುರಿಯಾಗುತ್ತಿರುವ ಹಾಗೆ ಕಾಣಿಸ್ತದೆ. ನಿನಗೆ ಹಲವು ಜನ್ಮಗಳ ಕರ್ಮ ಸಂದರ್ಭದಿಂದ ಈ ಕಾರ್ಯವನ್ನು, ಅಂದರೆ ಈ ಬದುಕನ್ನು ಸೃಷ್ಟಿಗೊಳಿಸುವುದು ಹೇಗೆ ಅನ್ನೋದು ಒದಗಿ ಬಂದಿದೆ ಅನ್ನೋದು ಇಲ್ಲಿ ಮಾತು. ಯಾವುದು ಧರ್ಮ ಅಂತಂದರೆ ಈ ಬದುಕನ್ನು ಸೃಷ್ಟಿಗೊಳಿಸೋದು ಹೇಗೆ ಅನ್ನೋದು ಒದಗಿ ಬಂದಿದೆ ನಿನಗೆ. ಅನೇಕ ಜನ್ಮ ಜನ್ಮಾಂತರದ ಪುಣ್ಯ ಅದು, ಅದರ ಕರ್ಮದ ಫಲ ಅಂತ ಇಟ್ಕೋಬೋದು. ಇಲ್ಲಿ ಪುನರ್ಜನ್ಮದ ಬಗ್ಗೆ ಡಿ ವಿ ಜಿಯವರು ನಂಬ್ತಾರೆ ಅನ್ನೋ ಮಾತಿಗಿಂತ ಹೆಚ್ಚಾಗಿ ಅಂಥದೊಂದು ಕರ್ತವ್ಯ ಮಾಡೋದಕ್ಕೆ ಒದಗಿದಂಥ ಒಂದು ಅವಕಾಶ ನಿನಗೆ ಅಂತ, ಅಂಥದೊಂದು ದೊಡ್ಡ ಅವಕಾಶ ಅನೇಕ ಸಂದರ್ಭಗಳ ಒಂದು ಫಲವಾಗಿ ಮೊತ್ತವಾಗಿ ಬಂದಂಥ ಅವಕಾಶ ಅಂತ ಬಹುಶಃ ಭಾವಿಸಬಹುದು ಅಂತ ಕಾಣಿಸ್ತದೆ ಇದನ್ನ. ಸೊ ಹೀಗೆ ಬದುಕನ್ನು ಸೃಷ್ಟಿಗೊಳಿಸುವಂತಹ ಈ ರೀತಿಯ ಕರ್ಮ ಏನಿದೆ, ಕಾಯಕ ಏನಿದೆ, ಅದನ್ನು ನೀನು ನಿರ್ಮಮದಿಂದ, ನಿರ್ಮಲ ಉತ್ಸಾಹದಿಂದ, ನಿರ್ಮಲ ಅಂದರೆ ಯಾವುದೇ ರೀತಿಯ ಮಲವಿಲ್ಲದ, ಯಾವುದೇ ರೀತಿಯ ಕಸವಿಲ್ಲದ, ಕೊಳೆ ಇಲ್ಲದ ಉತ್ಸಾಹದಿಂದ, ನಿರ್ಮಮ ಭಾವದಿಂದ ನೀನು ಅದನ್ನು ಆಚರಿಸಿದರೆ ಅದು ಸೃಷ್ಟಿಕರ್ತನಿಗೆ ನಿನ್ನನ್ನು ಸಮೀಪ ತೆಗೆದುಕೊಂಡು ಹೋಗಿ ಮಾಡ್ತದೆ ಅನ್ನೋ ಮಾತಿಲ್ಲಿದೆ. ಹಿಂದಿನ ಪದ್ಯ ಏನಿದೆ ಆ ಪದ್ಯದ ಭಾವವನ್ನು ಈ ಪದ್ಯ ಇನ್ನಷ್ಟು ಹೆಚ್ಚು ವಿಸ್ತರಿಸಿದೆ ಅಂತ ನಾನು ಭಾವಿಸ್ತೇನೆ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ದ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ.

0: ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33%ರಷ್ಟು ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ $94 ಶತಕೋಟಿ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ DPIIT ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ GNSS ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ, ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಲ್ಲಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ PLI 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ TMC ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕನಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕನಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ಟುಡಿಯೋ ಸಮಯ ಸರಿಯಾಗಿ 7:46.04 ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಮತ್ತೆ ಬಂದಿದೆ ಕಾಲ್ ಚೆಂಡಿನ ಆಟ ಅನ್ನೋಂತ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಸಾಕಷ್ಟು ಜನರು ಕಾರ್ಯಕ್ರಮವನ್ನು ಇಷ್ಟಪಟ್ಟು ಮಾಹಿತಿ ಹಾಡುಗಳನ್ನು ಇಷ್ಟಪಟ್ಟು ಸಂದೇಶವನ್ನು ರವಾನಿಸಿದ್ದಾರೆ. ಯಾರ್ಯಾರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ ಈ ಒಂದು ಹಾಡಿನ ನಂತರ.

ರಂಗಿತರಂಗ ಚಿತ್ರದ ಹಾಡು ಮೂಡಿಬಂತು. ಸುಪ್ರಿಯ ರಘುನಂದನ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ಸದಾನಂದ ಸುವರ್ಣ, ಸುಧಾಕರ್ ಸಾಜಾ ಅವರ ರಚನೆಗೆ ಅನುಭಂಡಾರಿ ಅವರ ಸಂಗೀತವಿತ್ತು.

ಯುವರತ್ನ ಚಿತ್ರದ ಹಾಡು ಮೂಡಿಬಂತು. ಅರ್ಮಾನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿದ ಗೀತೆ ಇದು. ಗೌಸ್ಪೀರ್ ಅವರ ರಚನೆಗೆ ಎಸ್ ಎಸ್ ತಮ್ಮನ್ ಅವರ ಸಂಗೀತವಿತ್ತು. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳ ಜೊತೆಗೆ ಮಾಹಿತಿ ಇಷ್ಟ ಆಯಿತು ಅಂತ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರೋಹಿತ್ ಅವರು ದಾಸರ್ಪುರದಿಂದ ಸಂದೇಶ ಕಳಿಸ್ಕೊಟ್ರೆ. ಹೂವಾಲೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ. ಅಕ್ಷಯ್ ಪಾರ್ಕ್ ಒಕ್ಕಲ್ ರಸ್ತೆ ಹುಬ್ಬಳ್ಳಿಯಿಂದ ಹನುಮಂತಪ್ಪ ಹೊಲಗಮ್ಮನವರವರು. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ. ಜೆಸಿನಗರ ಪೋಸ್ಟ್ ಆಫೀಸ್ ರಸ್ತೆಯ ಅರುಣ ಮೈತ್ರಿ ಅವರು ಸಂದೇಶ ಕಳಿಸ್ಕೊಟ್ರೆ. ಮತ್ತೊಂದು ಸಂದೇಶ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ವಾಣಿಶ್ರೀ ಅವರು ಧಾರವಾಡದಿಂದ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ಇಲ್ಲಿಂದ. ಚನ್ನಪ್ಪ ಅವರು ಜೆ ಪಿ ನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ. ನವೋದಯ ನಾಗರಾಜ್ ಅವರು ಹೇಳ್ತಿದ್ದಾರೆ, ಫುಟ್ಬಾಲ್ ಜಗತ್ತಿನ ಅತ್ಯಂತ ಜನಪ್ರಿಯ ಆಟ. 11 ಆಟಗಾರರನ್ನು ಹೊಂದಿರುವ ಎರಡು ತಂಡಗಳು ತಮ್ಮ ಕಾಲುಗಳನ್ನು ಬಳಸಿ ಚೆಂಡನ್ನು ಎದುರಾಳಿಯ ಗೋಲ್ ಪೋಸ್ಟ್ಗೆ ಒಡೆಯುವ ಮೂಲಕ ಗೋಲುಗೊಳಿಸಲು ಪ್ರಯತ್ನಿಸುವುದೇ ಈ ಆಟದ ಮುಖ್ಯ ಗುರಿ ಅಂತಿದ್ದಾರೆ. ಬೋಧನ ಹೊಸಹಳ್ಳಿಯ ಲಕ್ಷ್ಮೀ ವೆಂಕಟೇಶ್ ಕೈವಲ್ಲಿ ಸಾಹಿತಿ ಬೋಪ ವೆಂಕಟೇಶ್ ಅವರು ಹೇಳ್ತಿದ್ದಾರೆ, ಗಾನಭಜನ ಮಾಲಿಕೆಯ ಫುಟ್ಬಾಲ್ ಆಟದ ಬಗೆಗಿನ ಸವಿವರ ಮಾಹಿತಿ. ಈ ಆಟವು ಬುದ್ಧಿಗೆ ಕಸರತ್ತು, ದೇಶಕ್ಕೆ ಮಸಲತ್ತು ತರುವುದು, ಜೊತೆಗೆ ದೇಹಕ್ಕೆ ಉತ್ತಮ ಆರೋಗ್ಯಕಾರಕವಾದಂಥ ಆಟ. ಸ್ವಾರಸ್ಯಪೂರ್ಣವಾಗಿತ್ತು, ಅಭೂತಪೂರ್ವವಾಗಿತ್ತು. ಒಟ್ಟಾರೆ ಕಾಲ್ಚೆಂಡಿನ ಆಟ ಆರೋಗ್ಯಕರ ದೇಹಕ್ಕೆ ಪಾಠ ಅಂತ ಹೇಳ್ತಿದ್ದಾರೆ. ಮೋನಿಕಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹಾಸನದಿಂದ. ನಾಗರತ್ನ ಅವರು, ನಮ್ಮ ದೇಶದಲ್ಲೂ ಕೂಡ ಫುಟ್ಬಾಲ್ ಪಂದ್ಯ ನಡೀಬೇಕು ಅನ್ನೋ ಆಸೆ ನಂದು ಅಂತಿದ್ದಾರೆ, ರಾಜಾಜಿನಗರದಿಂದ. ಹಾಗೆಯೇ ಮಮತಾ, ಮೇಘ, ಧ್ರುವ, ಬಡ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ ಸಂದೇಶ ರವಾನಿಸಿದರೆ. ತೀರ್ಥೇಶ್ ಅವರ ಸಂದೇಶ ಬಂದಿದೆ ಚನ್ನಪಟ್ಟದಿಂದ. ಮಾಧವನ್ ಅವರು ಚೆನ್ನೈಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ. ಚಂದ್ರಕಾಂತ್ ಅವರು ಅಥಣಿಯಿಂದ ಅದ್ಭುತವಾದ ಕಾರ್ಯಕ್ರಮ ಅಂತಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ನನ್ನ ಬಾಲ್ಯದಿಂದಲೂ ಪ್ರತಿ ವಿಶ್ವಕಪ್ ಕ್ರಿಕೆಟ್ ಮ್ಯಾಚ್ ನೋಡುವಂತೆ ಫುಟ್ಬಾಲ್ ವಿಶ್ವಕಪ್ಪನ್ನು ಸಹ ಅಂದಿನ ದಿನಗಳಲ್ಲಿ ಮಧ್ಯರಾತ್ರಿಯಲ್ಲಿ ರೇಡಿಯೋ ಕಮೆಂಟ್ಸ್ ಕೇಳ್ತಾ ಇದ್ವಿ. ಬಾಲ್ಯದಲ್ಲಿ ಆಗ ಟಿವಿಯಲ್ಲಿ ಕೆಲವು ಮುಖ್ಯ ಪಂದ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ ಅಂತಿದ್ದಾರೆ. ಹಾಗೆ ಆದೂರ್ ಪ್ರಕಾಶ್ ಆನೇಕಲ್ನಿಂದ, ಫುಟ್ಬಾಲ್ ಅನ್ನೋದು ಅದ್ಭುತವಾದ ಆಟ ಅಂತಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ನಮ್ಮ ಧನ್ಯವಾದಗಳು.

ಈ ಹಾಡಿನೊಂದಿಗೆ ಇವತ್ತಿನ ಗಾನಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡಾ 169ರಷ್ಟು ಅಭೂತಪೂರ್ವ ಪ್ರಗತಿಯನ್ನು ದಾಖಲಿಸಿದೆ. ಕಿರು ಹಣಕಾಸು ಸಂಸ್ಥೆಗಳಿಗಾಗಿ ಜಾರಿಯಲ್ಲಿರುವ ಕ್ರೆಡಿಟ್ ಗ್ಯಾರಂಟಿ ಯೋಜನೆ 2.0 ಅನ್ನು ಕೇಂದ್ರ ಸರ್ಕಾರವು 2026 ಆಗಸ್ಟ್ 31ರವರೆಗೆ ಅಥವಾ 20,000 ಕೋಟಿ ರೂಪಾಯಿ ಮೊತ್ತದ ಗ್ಯಾರಂಟಿ ವಿತರಣೆಯಾಗುವವರೆಗೆ ವಿಸ್ತರಿಸಿದೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಅವರು ಧನ್ಯವಾದ ಸಲ್ಲಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಈ ವಿಷಯ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ಭಾರತಿರಾಜ ಅವರ ನಿಧನಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ದುಃಖ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.

ಕಾರ್ಯಕ್ರಮ ಮಧುರ ಆಲಾಪ. ಇವತ್ತಿನ ಮಧುರ ಆಲಾಪ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ರಾತ್ರಿ 9 ಗಂಟೆಯವರೆಗೆ ಇಂಪಾದ ಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ದಿಲ್ ಪರದೇಸಿ ಹೋಗೆಯ ಚಿತ್ರದ ಶೀರ್ಷಿಕೆ ಹಾಡನ್ನು ಕೇಳಿ. ಸೋನು ನಿಗಮ್ ಮತ್ತು ಅಲ್ಕಾಯ್ ಅಗ್ನಿಕ್ ಅವರು ಹಾಡಿರುವ ಈ ಹಾಡಿಗೆ ಉಷಾ ಖನ್ನಾ ಅವರ ಸಂಗೀತವಿದೆ.

ಹಿಂದಿ ಗೀತೆಯ ನಂತರ ಈಗ ಕನ್ನಡ ಗೀತೆಯನ್ನು ಕೇಳುವಂತಹ ಸಮಯ. ಇದು ಯು ಐ ಚಿತ್ರದ ಹಾಡು. ಐಶ್ವರ್ಯ ರಂಗರಾಜನ್, ಹರ್ಷಿಕ ದೇವನಾಥ್ ಮತ್ತು ಅನೂಪ್ ಅವರು ಹಾಡಿರುವ ಈ ಹಾಡನ್ನು ಬರೆದವರು ಹೆಚ್ ಎನ್ ನರೇಶ್ ಕುಮಾರ್, ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಸ್ಟುಡಿಯೋ ಸಮಯ ಸರಿಯಾಗಿ 8:14:40 ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಮಿಕ್ಸ್ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗ ಪಂಕಜ್ ಉದಾಸ್ ಅವರು ಹಾಡಿರುವ ಒಂದು ಗಜಲ್ ಅನ್ನು ಕೇಳೋಣ.

0: ವಿದ್ಯಾಭೂಷಣ ಅವರ ಕಂಠ ಸೇರಿಯಲ್ಲಿ ಮೂಡಿಬಂತು ವಿಜಯದಾಸರು ರಚಿಸಿದ ಭಕ್ತಿಗೀತೆ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವಿವಿಧ ಭಾರತಿ 102.9 ಎಫ್ಎಂ.
0: 8:32:50 ಮಧುರ ಅಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರು ಹಾಡಿರುವ ಒಂದು ಜಾನಪದ ಗೀತೆ.

0: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
1: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
0: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಸಮೀರ್ ಅವರು ಬರೆದ ಹಾಡಿಗೆ ನದೀಮ್ ಶ್ರವಣ್ ಅವರ ಸಂಗೀತವಿತ್ತು. ಹಾಡಿದವರು ಅಲ್ಕಾ ಯಾಜ್ಞಿಕ್, ವಿನೋದ್ ರಾಥೋಡ್. ಇದು ದಿವಾನ ಚಿತ್ರದ ಹಾಡಾಗಿತ್ತು. ಈಗ ಪ್ರಸಾರ ಆಗುವಂತಹ ಹಾಡು ಬೆಳ್ಳಿಕಾಲುಂಗರ ಚಿತ್ರದ್ದು. ಚಿತ್ರ ಅವರು ಹಾಡಿರುವ ಈ ಗೀತೆಗೆ ಹಂಸಲೇಖ ಅವರ ಸಂಗೀತವಿದೆ. ರಚನೆ ದೊಡ್ಡರಂಗೇಗೌಡ ಅವರದ್ದು.

ನರಸಿಂಹ ನಾಯಕ್ ಅವರು ಹಾಡಿರುವ ಕುವೆಂಪು ಅವರ ರಚನೆಯನ್ನ ಕೇಳಿದ್ರಿ. ಈ ಹಾಡಿನೊಂದಿಗೆ ಇವತ್ತಿನ ಮಧುರ ಆಲಾಪ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಹಾಡುಗಳು ನಿಮಗಾಗಿ ಕೇಳ್ತಾ ಇರಿ 102.9 FM.

ಕಾರ್ಯಕ್ರಮದ ಮೊದಲಿಗೆ ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರು ಹಾಡಿರುವ ದಿಲ್ ಸೆ ಚಿತ್ರದ ಹಾಡನ್ನ ಕೇಳಿ. ಗುಲ್ಜರ್ ಅವರ ರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತವಿದೆ.

ಅಸದ್ ಭೋಪಾಲ್ ಅವರು ಹಾಡಿ ರಚಿಸಿದ ಮೈನ ಪ್ಯಾರ್ಕಿಯ ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ರಾಮ್ ಲಕ್ಷ್ಮಣ್ ಅವರ ಸಂಗೀತ ಈ ಗೀತೆಗಿತ್ತು. ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 9:30 ದಿಲ್ ಹೇ ಕೆ ಮಾನ್ತಾ ಹೈ ನಹಿ ಚಿತ್ರದ ಶೀರ್ಷಿಕೆ ಹಾಡನ್ನು ಈಗ ಕೇಳೋಣ. ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಈ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ. ಫೈಜ್ ಅನ್ವಾರ್ ಅವರು ರಚಿಸಿದ ಗೀತೆ ಇದು.

ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಹಾಡನ್ನು ಹಾಡಿದವರು ಉದಿತ್ ನಾರಾಯಣ್ ಮತ್ತು ವಿಜೇತ ಪಂಡಿತ್. ಮಜ್ರು ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆ ಏಕ್ ದುಜೆ ಕೆ ಲಿಯ ಚಿತ್ರದ್ದು. ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ಆನಂದ್ ಬಕ್ಷಿ.

ದಿಲ್ ಕ್ಯಾ ಕರೆ ಚಿತ್ರದ ಶೀರ್ಷಿಕೆ ಹಾಡು ಮೂಡಿ ಬಂತು. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿದ ಈ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಗೀತೆಯನ್ನ ಬರೆದವರು ಆನಂದ್ ಬಕ್ಷಿ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆದವು ಅಂತ ಬಿ ಸಂಧ್ಯಾ ಮೋಹನ್ ರಾಮನಗರ್ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ರಿ. ಅಥಣಿಯಿಂದ ಚಂದ್ರಕಾಂತ್ ಅವರ ಸಂದೇಶ ಬಂದಿದೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸ್ಕೊಟ್ರೆ. ಗುರುಗುಂಟೆ ಪಾಳ್ಯದ ನಿರ್ಮಲಾ ಅವರು ಭಾಗ್ಯ ಅವರ ಸಂದೇಶ ಕೂಡ ಬಂದಿದೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶ ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ.

0: ಅಲ್ಕ ಯಾಜ್ಞಿಕ್ ಮತ್ತು ಉದಿತ್ ನಾರಾಯಣ್ ಅವರು ಹಾಡಿದ ಕುಚ್ ಕುಚ್ ಹೋತಾಯ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಸಮೀರ್ ಅವರು ಬರೆದ ಹಾಡಿಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಮಾಧವನ್ ಜಯಲಕ್ಷ್ಮಿ ಅವರು ಚೆನ್ನೈಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಲ್ಲಿಂದ ಸಂದೇಶ ರವಾನಿಸಿದರೆ, ಲಲಿತ್ ಅವರು ಬೆಂಗಳೂರಿನಿಂದ, ಚನ್ನಪ್ಪ ಅವರು ಜೆ ಪಿ ನಗರದಿಂದ ಸಂದೇಶ ರವಾನಿಸಿದ್ದಾರೆ. ಈ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಕಲ್ಪನೆಗೆ ಕನ್ನಡಿ.
2: ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ,
1: ಸೃಜನಶೀಲತೆಗೆ ಮುನ್ನುಡಿ.
3: ಧನ್ಯನಾದೆ ಧನ್ಯನಾದೆ, ಓಹೋ ಕೇಳಬೇಕಯ್ಯ.
1: ಮನಸ್ಸಿನ ಸವಿನುಡಿ ರೇಡಿಯೋ
4: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
1: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ, ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
5: ಯಾವ ಊರಕ್ಕೆ ನೀ ಮಾಯ ಕಾರ್ತಿ, ಮನಿ ಮನಿ ಆರ್ತಿ.
1: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ನಾಗರಿಕರು ಸ್ಥಿರ ಆಡಳಿತದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ಮತ್ತು ರಾಷ್ಟಕ್ಕೆ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದಕ್ಕಾಗಿ ಅವರು ಧನ್ಯವಾದ ಅರ್ಪಿಸಿದರು. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೆದ ಎನ್ಡಿಎ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತ ಮಾತೆಗೆ ಇಷ್ಟು ದೀರ್ಘಕಾಲ ಸೇವೆ ಸಲ್ಲಿಸುತ್ತಿರುವುದು ಮತ್ತು ಆಕೆಯ ಸೇವೆ ಮಾಡುವ ಸೌಭಾಗ್ಯ ದೇವರ ವಿಶೇಷ ಕೃಪೆಯಿಂದ ಮಾತ್ರ ಸಾಧ್ಯ ಎಂದರು. ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭೇಟಿ ಮಾಡಿದರು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಉಪರಾಷ್ಟಪತಿ ಭವನದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಇಂದು ಭೇಟಿ ಮಾಡಿದರು. ಜಲಜೀವನ್ ಮಿಷನ್ 2.0 ಅನುಷ್ಠಾನಕ್ಕಾಗಿ ಮಣಿಪುರ ಸರ್ಕಾರ ಇಂದು ನವದೆಹಲಿಯಲ್ಲಿ ಜಲಶಕ್ತಿ ಸಚಿವಾಲಯದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿತು. ಒಪ್ಪಂದಕ್ಕೆ ಸಹಿ ಹಾಕುವ ಸಮಾರಂಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಮಣಿಪುರ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಚಂದ್ ಸಿಂಗ್ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಮುಖ್ಯಸ್ಥ ಡಾ ಅಲ್ಲಾ ನಜರ್ ಬಲೂಚ್ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನದ ನೀತಿಗಳನ್ನು ಟೀಕಿಸಿದ್ದಾರೆ. ಈ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಸಾರ್ವಜನಿಕ ಪ್ರತಿರೋಧವು ಮೂಲಭೂತ ಹಕ್ಕುಗಳು, ಸ್ವನಿರ್ಣಯ ಮತ್ತು ರಾಜಕೀಯ ಸ್ವಾತಂತ್ರ್ಯದ ಬೇಡಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದ ಮುಜಫರಾಬಾದ್ ಬಳಿ ಇಂದು ಟೇಕಾಫ್ ಆಗುವ ಸಮಯದಲ್ಲಿ ಪಾಕಿಸ್ತಾನ ಸೇನಾ ವಿಮಾನ MI-17 ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದ್ದು ವಿಮಾನದಲ್ಲಿ ಇದ್ದ ಎಲ್ಲಾ ಸಿಬ್ಬಂದಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ತಾಂತ್ರಿಕ ದೋಷದಿಂದಾಗಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ ಒಂದು ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14 ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11:00.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:03:15. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳನ್ನ ಕೇಳೋಣ. ಮೊದಲಿಗೆ ಜಯಂಕಾರ ಚಿತ್ರದ ಹಾಡು, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಜೀವದೇ ಶಂಕರ್ ಅವರ ರಚನೆಗೆ ಹಂಸಲೇಖ ಅವರ ಸಂಗೀತವಿದೆ.

ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಅವರು ಹಾಡಿದ ಪ್ರಶಾಂತ್ ರಮೇಶ್ ಅವರ ರಚನೆಯನ್ನು ಕೇಳಿದ್ರಲ್ಲ, ಇದು ಚಂದದ ಚಿನ್ನದ ಗೊಂಬೆ ಚಿತ್ರದ ಹಾಡಾಗಿತ್ತು. 10:13:24 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ದೀವಿ. ರಾಜೇಶ್ ರಾಮನಾಥ್ ಅವರು ಹಾಡಿರುವ ಭಾಮ ಸತ್ಯ ಭಾಮ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಮತ್ತು ಚಿತ್ರ ರಚನೆ ಎಸ್ ನಾರಾಯಣ ಅವರದ್ದು.

0: ಇದ್ಯಾಕೆ ಅಳ್ತಾ ಇದೀಯ ನೀನು?
1: ಯಾಕೋ ಗೊತ್ತಿಲ್ಲ, ಅದನ್ ಕೇಳ್ತಿದ್ರೆ ನಂಗೆ ಅಳ್ಬೇಕು ಅನ್ಸುತ್ತೆ.
0: ಅದು ವೀಣೆ ಅಮ್ಮ. ಅದು
1: ಹಂಗಂದ್ರೆ

0: ಲೇ, ಏನಾಯ್ತೆ?
1: ಅದೆಂತದ್ರಿ ಸದ್ದು?
0: ಯಾವ್ದು
1: ಅಲ್ಲಿ?
0: ಅದು ಕಾರ್ ಪಂಚರ್ ಆಗಿದೆ ಅಮ್ಮ.
1: ಪಂಚರ್ ಆದ್ರೆ ಹಿಂಗ್ ಸದ್ ಬರ್ತದ?
0: ಹ್ಞೂ.

0: ಇದೇನ್ರಿ ಇದು, ಇಷ್ಟ ಚೆನ್ನಾಗಿ ಬಡ್ಕೋತಾದೆ?
1: ಹಾರ್ಟ್ ಹೃದಯ ನೀನ್ ಇರ್ತಿಯಲ್ವಾ ಅದು.
0: ಇದ್ಯಾವಾಗ ಪಂಚರ್ ಆಯ್ತದೆ?
1: ಇದು ಪಂಚರ್ ಆದ್ರೆ ನಾನೇ ಇರಲ್ಲ.
0: ಶೋ

ಪ್ರೇಮದಿನದ ಕಾರ್ಯಕ್ರಮದಲ್ಲಿ ನಮ್ಮೂರ ಹುಡುಗ ಚಿತ್ರದ ಹಾಡು ಪ್ರಸಾರ ಆಯಿತು. ಶಂಕರ್ ಶಾನ್ಭಾಗ್ ಮತ್ತು ಬಿ ಆರ್ ಛಾಯಾ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದಲ್ಲಿ. ಈಗ ಪ್ರೀಸೋ ತಪ್ಪ ಚಿತ್ರದ ಹಾಡನ್ನು ಕೇಳೋಣ. ಅನುರಾಧ ಶ್ರೀರಾಮ್ ಮತ್ತು ಕೆ ಜೆ ಯೇಸುದಾಸ್ ಅವರು ಹಾಡಿರುವ

ಅಂಡಮಾನ್ ಚಿತ್ರದ ಹಾಡನ್ನು ಹಾಡಿದವರು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದಾಗಿತ್ತು. 10:35:44 ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ನಾವು ಸಾಗ್ತಾ ಇದ್ವಿ. ಈಗ ಪ್ರಸಾರ ಆಗುವಂತಹ ಹಾಡು ವಿಷ್ಣುವರ್ಧನ್ ಮತ್ತು ಚಿತ್ರ ಅವರು ಹಾಡಿರುವ ನಮ್ಮೂರ ರಾಜ ಚಿತ್ರದ್ದು. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಅಯ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿ ಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ತಂದೆ ತೂರ್ಥೆ ರಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲ

ಸ್ವಸ್ತಿಕ್ ಚಿತ್ರದ ಹಾಡು ಪ್ರಸಾರ ಆಯಿತು. ಶಂಕರ್ ಶಾನ್ಭಾಗ್, ಉಪೇಂದ್ರ ಸುಮಾ ಶಾಸ್ತ್ರಿ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಗಳಲ್ಲಿ. ಉಪೇಂದ್ರ ಅವರು ಬರೆದ ಈ ಹಾಡಿಗೆ ವಿ ಮನೋಹರ್ ಅವರ ಸಂಗೀತವಿತ್ತು. ಈಗ ಕೆ ಕಲ್ಯಾಣ್ ಅವರು ಬರೆದು ಸಂಗೀತ ನೀಡಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡಾ 169ರಷ್ಟು ಅಭೂತಪೂರ್ವ ಪ್ರಗತಿಯನ್ನು ದಾಖಲಿಸಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಕೃಷಿ ಸಮ್ಮೇಳನದಲ್ಲಿ 21 ದೇಶಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ಆಯೋಜಿಸುತ್ತಿರುವ ಈ ಸಮ್ಮೇಳನ ನಿನ್ನೆ ಪ್ರಾರಂಭವಾಗಿ ಇದೇ 13ರವರೆಗೆ ನಡೆಯಲಿದೆ. ಇಂದು ಪ್ರತಿನಿಧಿಗಳು ಗ್ರಾಮೀಣ ಹಾಟ್ ಮಾರುಕಟ್ಟಿಗೆ ಭೇಟಿ ನೀಡಿದರು. ಅಲ್ಲಿ ಅವರು ಕೃಷಿ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ನೈಸರ್ಗಿಕ ಕೃಷಿ ಉತ್ಪನ್ನಗಳು ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿಯಲ್ಲಿ ಪ್ರದರ್ಶಿಸಲಾದ ವಸ್ತುಗಳನ್ನು ಅನ್ವೇಷಿಸಿದರು. ಮಣಿಪುರ ಮುಖ್ಯಮಂತ್ರಿ ಯುಮ್ನಮ್ ಖೇಮ್ಚಂದ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ರಾಜ್ಯದ ಪ್ರಮುಖ ರಸ್ತೆ ಮೂಲಸೌಕರ್ಯ ಯೋಜನೆಗಳ ಕುರಿತು ಚರ್ಚಿಸಿದರು. ಭಾರತದಾದ್ಯಂತ ಜೈಲು ಆಡಳಿತವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಮಹಿಳೆಯರ ಮೇಲೆ ವಿಶೇಷ ಗಮನದೊಂದಿಗೆ ಸಂಬಂಧಿತ ಸಂಸ್ಥೆಗಳಲ್ಲಿ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟೀಯ ಕಾರಾಗೃಹ ಆಯೋಗವನ್ನು ಸ್ಥಾಪಿಸಲು ರಾಷ್ಟೀಯ ಮಹಿಳಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. 2025 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೊಳಗಾದ ಬೀದರ್ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,02,091 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು, 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.